ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಕೇಳುಗರಿಗೆ ಶ್ರೀದೇವಿಯ ಶುಭ ಮುಂಜಾನೆಯ ನಮಸ್ಕಾರಗಳು. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಇಂದು ರವಿವಾರ 2026 ಇಸ್ವಿಯ

ಸೆಪ್ಟೆಂಬರ್ ತಿಂಗಳ 20ನೇ ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948ನೇ ಶಕ ವರ್ಷದ ಭಾದ್ರಪದ ಮಾಸದ 29ನೇ ದಿನ ನಮ್ಮ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ದಿನ ಬೆಂಗಳೂರು ಮತ್ತು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಕಾರ್ಯಕ್ರಮಗಳ ವಿವರಣೆ ನಂತರ ಕೇಳಲಿದ್ದೀರಿ 6 ಗಂಟೆ 5 ನಿಮಿಷಕ್ಕೆ. ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ. 6 ಗಂಟೆ 10 ನಿಮಿಷಕ್ಕೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. ಇನ್ನು 6 ಗಂಟೆ 30 ನಿಮಿಷಕ್ಕೆ ಕೇಳಲಿದ್ದೀರಿ ಚಿಂತನ ಬೆಂಕನಗೌಡ ಒಟ್ಟಗಲ್ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 6 ಗಂಟೆ 35 ನಿಮಿಷಕ್ಕೆ ದೇಶಭಕ್ತಿ ಗೀತೆ ಶ್ರೀನಿವಾಸ ಕಾರ್ಕಳ ಅವರ ರಚನೆ ವೃಂದಗಾನದಲ್ಲಿ ಕೇಳಲಿದ್ದೀರಿ. 6 ಗಂಟೆ 40 ನಿಮಿಷಕ್ಕೆ ಜನಪದ ಸಂಗೀತದಲ್ಲಿ ರಾಯಚೂರು ತಾಲೂಕಿನ ತುಂಟಾಪುರದ ಲಕ್ಷ್ಮೀದೇವಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. 6 ಗಂಟೆ 55 ನಿಮಿಷಕ್ಕೆ ಸಂಸ್ಕೃತದಲ್ಲಿ ವಾರ್ತೆ. 7 ಗಂಟೆಗೆ ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7 ಗಂಟೆ 5 ನಿಮಿಷಕ್ಕೆ ಪ್ರದೇಶ ಸಮಾಚಾರ. ಇನ್ನು 7 ಗಂಟೆ 15 ನಿಮಿಷಕ್ಕೆ ವಿಕಾಸ್ ಅಕಾಡೆಮಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೇಡಂ ಪ್ರಸ್ತುತಪಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. 7 ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳು. 8 ಗಂಟೆಗೆ ಸಮಾಚಾರ ಪ್ರಭಾತ್. 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆಗಳು. 8:30ಕ್ಕೆ ಸಾಹಿತ್ಯ ಸಂಪುಟ ಕಾರ್ಯಕ್ರಮದಲ್ಲಿ ಗಾನಯೋಗಿ ಸಿ ಅಶ್ವಥ್ ಅವರ ಸಂಕ್ಷಿಪ್ತ ಪರಿಚಯ ಮೂಡಿಬರಲಿದೆ. ಪ್ರಸ್ತುತಿ ಡಾಕ್ಟರ್ ಬಿ ವಿಜಯ ರಾಜೇಂದ್ರ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 9 ಗಂಟೆಗೆ ಪ್ರಕಟಣೆಗಳು. 9 ಗಂಟೆ 5 ನಿಮಿಷಕ್ಕೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ. ಇನ್ನು 9 ಗಂಟೆ 30 ನಿಮಿಷಕ್ಕೆ ಚಿತ್ರಗೀತೆಗಳೊಂದಿಗೆ ನಿಮ್ಮ ಕರೆ ನಿಮಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ. 10 ಗಂಟೆ 32 ನಿಮಿಷದಿಂದ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.

ನಿಲಯದ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರದಲ್ಲಿ ಬದುಕಿನ ಬಂಡಿಗೆ ಭರವಸೆಯ ಚಕ್ರ ಕುರಿತು ಸುನೀತಾ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಲ್ಝಮೇರ್ ಮರವಿನ ಕಾಯಿಲೆಯ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಡಾಕ್ಟರ್ ನಿಖಿತಾ ಹಂಪರ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಇನ್ನು 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ಪರ್ ಡ್ರಾಪ್ ಮೋರ್ ಕ್ರಾಪ್ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. 1:20 ಚಿತ್ರಗೀತೆಗಳು. 2:40 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ. ಇನ್ನು 3:00 - 5:00 ವರೆಗೆ FM 101.3 MHz ಕಾರ್ಯಕ್ರಮ.

0: ನಿಲಯದ ಈ ದಿನದ ಸಂಜಯ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ರಾಯಚೂರಿನ ಎರಮರಸ್ ಕ್ಯಾಂಪಿನ ಫೆಡರಲ್ ಡಿಎಚ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 6:15ಕ್ಕೆ ಭಾವಗೀತೆಗಳು, 6:51ಕ್ಕೆ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಕೃಷಿ ನ್ಯಾನೋ ತಂತ್ರಜ್ಞಾನ ಮತ್ತು ಇತ್ತೀಚಿನ ಬೆಳವಣಿಗೆಗಳು ಕುರಿತು ಡಾಕ್ಟರ್ ಶರಣಗೌಡ ಹಿರೇಗೌಡರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 7:20ಕ್ಕೆ ಜನಪದ ಸಂಗೀತದಲ್ಲಿ ಹುಲಿಹೈದರ್ ಗ್ರಾಮದ ಐಹೊಳೆಪ್ಪ ಮತ್ತು ಸಂಗಡಿಗರಿಂದ ದಪ್ಪಿನ ಪದಗಳು. 7:45ಕ್ಕೆ ಕನ್ನಡದಲ್ಲಿ ಭಾಷಣ. 8:00ಗೆ ಚಿತ್ರಗೀತೆಗಳು. 8:30ಕ್ಕೆ ಜನಪದ ಸಂಗೀತದಲ್ಲಿ ದೊಡ್ಡಾಟದ ಪದಗಳು, ಜಾಗೀರ ವೆಂಕಟಾಪುರದ ಶರಣಪ್ಪ ಮತ್ತು ಸಂಗಡಿಗರಿಂದ. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ಬೆಂಗಳೂರು ಕೇಂದ್ರದಿಂದ ರಾಷ್ಟ್ರೀಯ ನಾಟಕ ಹಾಗಾದರೆ, ಲೇಖಕರು ಇಂದ್ರಜೋಶಿ, ಕನ್ನಡಕ್ಕೆ ಅನುವಾದ ಅಚ್ಯುತ್ ಸಂಕೇತಿ, ನಿರ್ಮಾಣ ಕೆಎಲ್ ರಾಜೇಶ್ವರಿ. 10:00ಗೆ ಅಮರ ಮಧುರ, ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇದುವರೆಗೂ ನಿಲಯದಿಂದ ಈ ದಿನ ಬೆಂಗಳೂರು ಮತ್ತು ದೆಹಲಿ ಕೇಂದ್ರದಿಂದ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: The news read by Renu Kataria. Prime Minister Narendra Modi has distributed more than 51,000 appointment letters to newly appointed youth in various government organizations at the 20th Rozgar Mela through video conferencing. Speaking on the occasion, Mr. Modi emphasized the pivotal role of youth in building a developed and self-reliant India. He said that in recent years, the central government has consistently focused on equipping the youth with the skills and opportunities needed to prepare for the future.
2: बीते वर्षों में भारत सरकार का निरंतर जोर युवाओं को भविष्य के लिए तैयार करने पर रहा है. नेशनल एजुकेशन पॉलिसी, स्किल इंडिया मिशन, प्रधानमंत्री कौशल विकास योजना या अप्रेंटिसशिप को बढ़ावा देने का प्रयास, हमारी कोशिश है कि युवाओं की पढ़ाई और उनकी स्किल्स बदलती इकोनॉमी की जरूरतों के साथ चले. जैसे एक उदाहरण है पीएम सेतु. इस योजना के माध्यम से 60,000 करोड़ रुपए के निवेश से 1,000 सरकारी ITIs को आधुनिक बनाया जा रहा है. इसमें इंडस्ट्री की सीधी भागीदारी सुनिश्चित की गई है.
1: Akhil Bharatiya Vidyarthi Parishad ABVP has secured 3 major posts in the Delhi University Students Union DUSU elections. ABVP's Yash Dabas won the post of president, while Riya Chavri secured victory for secretary and Lakshya Raj Singh for joint secretary. However, independent candidate Dipanshu Shokin emerged victorious for the position of vice president. Defence Minister Rajnath Singh and Home Minister Amit Shah have congratulated ABVP for their success in the DUSU elections. Mr. Singh said this victory is a symbol of the unwavering faith of the youth in the nation first policy. In his message, Mr. Shah said that this victory reflects the unwavering trust of the youth in ABVP's ideology of nation first and its commitment to student welfare. BJP President Nitin Naveen said this victory reflects the youth's continued faith in positive and constructive student politics rooted in the spirit of nation first. He said it shows their strong resolve to contribute to the vision of a Viksit Bharat. The Nasha Mukt Yuva for Viksit Bharat 100 Weeks Nasha Mukt Yuva Abhiyan will witness a major nationwide youth mobilization today. The Ministry of Youth Affairs and Sports said that Rashtriya Sankalp Samaroh is being organized across 1,067 locations in the country. It added that this program will be organized across 471 district My Bharat offices along with 596 locations of partner organizations. The Samaroh will bring the campaign's message directly to young people through Nasha Mukt Pledge, signature campaign, thematic street plays, slogan writing and youth-led discussions. Government has said that biometric Aadhaar authentication is mandatory.

0: ಇದುವರೆಗೂ ಭಕ್ತಿಗೀತೆಗಳನ್ನು ಕೇಳಿದ್ರಿ. ವಂದನಾ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ ವೆಂಕನಗೌಡ ವಟಗಲ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
1: ವಟಗಲ್ ಅವರಿಂದ.
2: ಮಕ್ಕಳ ಮನಸ್ಸು ನೀರಿನಂತೆ, ನಾವು ಯಾವ ಆಕಾರಕ್ಕೆ ಸುರಿದರೆ ಆ ರೀತಿ ನಿಲ್ಲುವುದು, ಇಲ್ಲವಾದಲ್ಲಿ ತನ್ನಿಚ್ಛೆಯಂತೆ ಹರಿದು ಹೋಗಿ ಪೋಲಾಗುವುದು. ಮಕ್ಕಳ ಪೂರ್ಣ ಬೆಳವಣಿಗೆ ಅವರ ಸುತ್ತಲಿನ ಪರಿಸರದ ಮೇಲೆ ಅವಲಂಬಿತವಾಗಿರುತ್ತದೆ. ಮಗುವಿನ ಮನಸ್ಸು ಮುಗ್ಧತೆ ಆಗರ, ಒಂದು ಹಂತದವರೆಗೂ ಅದೇ ಮಗುವಿನೊಳಗಿನ ಆಕರ್ಷಣೆ. ಈ ಮುಗ್ಧತೆ ಇಂದಿನ ಮಕ್ಕಳಲ್ಲಿ ಮಾಯವಾಗಿ ಹೋಗಿದೆ. ಇತ್ತೀಚೆಗೆ ಮಕ್ಕಳು ಯಾವ ಹಂತದಲ್ಲಿಯೂ ಏನೂ ತಿಳಿಯದ ಮುಗ್ಧರು ಎಂದು ಎನಿಸುವುದೇ ಇಲ್ಲ. ಇದಕ್ಕೆ ಕಾರಣ ಬದಲಾಗುತ್ತಿರುವ ಆಧುನಿಕತೆ ಹಾಗೂ ಮಗುವಿನ ಮೇಲೆ ಪ್ರಭಾವ ಬೀರುವ ವಾತಾವರಣ. ಮುಖ್ಯವಾಗಿ ಕುಟುಂಬ ಮಗುವಿನ ಬೆಳವಣಿಗೆಗೆ ಸಂಪೂರ್ಣ ಅನುಕರಣೀಯವಾದದ್ದು. ಅದು ಮೊದಲು ಅನುಸರಿಸುವುದು ತನ್ನ ಕುಟುಂಬವನ್ನು, ಅಂದರೆ ತನ್ನ ತಂದೆ ತಾಯಿ ಹಾಗೂ ಒಡಹುಟ್ಟಿದವರನ್ನು. ಮನೆಯವರಲ್ಲಿನ ನಡವಳಿಕೆಗಳು ಮಗುವಿನ ಮೇಲೆ ಹೇಗೆ ಪ್ರಭಾವ ಬೀರಬಲ್ಲದು ಎಂಬುದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಮಗು ಎಂದರೆ ಅದೊಂದು ಕುತೂಹಲದ ಬೀಡು. ಅದರಲ್ಲೂ 5-13 ಮಕ್ಕಳಲ್ಲಿ ಈ ಕುತೂಹಲ ಅಪರಿಮಿತವಾದುದು. ಎಲ್ಲವನ್ನೂ ಕಲಿಯಬೇಕೆಂಬ ತಿಳಿಯಬೇಕೆಂಬ ವಯಸ್ಸು. ಇನ್ನು ಚುರುಕಾಗಿರುವ ಮಕ್ಕಳಲ್ಲಿ ಈ ಕುತೂಹಲ ತುಸು ಅತಿ ಎನಿಸುವಷ್ಟು ಹೆಚ್ಚಾಗಿರುತ್ತದೆ. ತಂದೆ ತಾಯಿಗಳು ಇದನ್ನು ಪ್ರೋತ್ಸಾಹಿಸಬೇಕು. ಮಕ್ಕಳ ಕುತೂಹಲ ತಣಿಸಬೇಕಾದರೂ ಅವರ ಕರ್ತವ್ಯ ಹಾಗೆಂದು ಅದನ್ನು ಇನ್ನೂ ಮುಂದೆ ಹೋಗಿ ನಮ್ಮ ಮಗು ಎಲ್ಲವನ್ನೂ ತಿಳಿಯಲಿ, ಅವರ ಮನಸ್ಸಿನಲ್ಲಿ ಕುತೂಹಲಗಳೇ ಉಳಿಯಬಾರದೆಂದು ಆ ವಯಸ್ಸಿಗೆ ಎಲ್ಲ ಸಂಪನ್ಮೂಲಗಳನ್ನು ನೀಡುವುದು ತಪ್ಪು. ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳು ಎಲ್ಲವನ್ನೂ ಕಲಿಯಲಿ, ಎಲ್ಲ ವಿಷಯಗಳು ತಿಳಿದಿರಲಿ ಎಂಬ ಆಸೆ. ಅದಕ್ಕಾಗಿ ಅವರಿಗೆ ಬೇಕಾದ ಎನ್ಸೈಕ್ಲೋಪೀಡಿಯಾಗಳು, ವಿಕಿಪೀಡಿಯಾ, ಇಂಟರ್ನೆಟ್ ಎಲ್ಲವನ್ನೂ ಒದಗಿಸಿಬಿಡುತ್ತಾರೆ. ಇದರಿಂದ ಆಗುವ ತೊಂದರೆಗಳು ಅವರ ಮನಸ್ಸಿಗೆ ಬಂದಿರುವುದಿಲ್ಲ. ಇಲ್ಲೊಂದು ಉದಾಹರಣೆಗೆ, 5 ಒಬ್ಬ ಹುಡುಗನಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡಿದರು. ಆಗ ಆ ಮಗು ತನಗೆ ಬೇಕಾಗಿರುವ ವಿಷಯಗಳೊಂದಿಗೆ ಬೇಡವಾದ ವಿಷಯಗಳನ್ನು ತಿಳಿಯುವ ಪ್ರಯತ್ನ ಮಾಡಿತು. ಇದರಿಂದಾಗಿ ಮಗುವಿನ ಮುಗ್ಧತೆ ಮಾಯವಾಗಿ ತನಗೆ ಎಲ್ಲ ಗೊತ್ತು ಎಂಬ ಭಾವನೆ ಬೆಳೆಯಿತು. ಆ ಮಗು ಸೆಕ್ಸ್ ಎಂಬ ವಿಷಯವಾಗಲಿ, ಸೈಕಾಲಜಿ ಎಂಬಂತಹ ತರ್ಕವಾಗಲಿ ಸಾಮಾನ್ಯವಾಗತೊಡಗಿತು. ಇದೇ ವಿಷಯವನ್ನು ತನ್ನ ಸಹಪಾಠಿ ವಿದ್ಯಾರ್ಥಿಗಳೊಂದಿಗೆ ಮುಕ್ತವಾಗಿ ಹಂಚಿಕೊಂಡಿತು. ಒಮ್ಮೆ ತರಗತಿಯಲ್ಲಿ ಸೆಕ್ಸ್ ಎಂಬ ವಿಷಯದ ಬಗ್ಗೆ ಮಕ್ಕಳಲ್ಲಿ ಉಂಟಾದ ಚರ್ಚೆ ಶಿಕ್ಷಕಿಯವರೆಗೂ ಹೋಯಿತು. ಅದು ಆ ವಯಸ್ಸಿನ ಮಕ್ಕಳು ತಿಳಿಯುವಂತಹ ವಿಷಯವಲ್ಲ ಆಗಿದ್ದರಿಂದ ಆ ಶಿಕ್ಷಕಿ ಹುಡುಗನನ್ನು ಕರೆದು ಬೈದರು. ಇಂತಹ ವಿಷಯಗಳನ್ನು ಕ್ಲಾಸಿನಲ್ಲಿ ಚರ್ಚೆ ಮಾಡಬಾರದೆಂದು ತಿಳಿ ಹೇಳಲು ಪ್ರಯತ್ನಿಸಿದರು. ಇದರಿಂದ ಹುಡುಗನ ಮನಸ್ಸು ಇನ್ನೂ ಗೊಂದಲಕ್ಕೆ ಒಳಗಾಯಿತು. ಇದರಲ್ಲಿ ತಪ್ಪೇನು, ಇದನ್ನು ನಾನೇಕೆ ತಿಳಿಯಬಾರದು ಎಂಬ ಗೊಂದಲಕ್ಕೆ ಬಿದ್ದ ಹುಡುಗ ಅದೇ ವಿಷಯದ ಕಡೆಗೆ ಇನ್ನೂ ಹೆಚ್ಚು ಗಮನ ಕೊಡಲು ಶುರು ಮಾಡಿದ. ಇದರೊಂದಿಗೆ ಬೇರೆ ಮಕ್ಕಳ ಮನಸ್ಸು ಇದರಲ್ಲೇನೋ ಕೌತುಕವಿದೆ ಎಂದು ಇಡೀ ತರಗತಿಯ ಮಕ್ಕಳು ಆ ವಯಸ್ಸಿಗೆ ಬೇಡದ ವಿಷಯದ ಬಗ್ಗೆ ತರ್ಕಿಸಲು ಶುರು ಮಾಡಿದರು. ಇದರಲ್ಲಿ ತಪ್ಪು ಯಾರದು? ತಮ್ಮ ಮಗುವಿಗೆ ಎಲ್ಲವನ್ನೂ ಕಲಿಸಬೇಕೆಂಬ ಪೋಷಕರದೇ ತಪ್ಪು. ಹಾಗಾಗಿ ಮಕ್ಕಳ ಮುಗ್ಧತೆ ಕಾಪಾಡುವಲ್ಲಿ ಪೋಷಕರು ಹೆಚ್ಚು ಗಮನ ಕೊಡಬೇಕು. ಮಗುವಿಗೆ ಸಮಾಧಾನ ಎನಿಸುವಂತಹ ಪರಿಕಲ್ಪನೆ ಮಾತ್ರವೇ ನೀಡಬೇಕು.
1: ವೆಂಕನಗೌಡ ವಟಗಲ್ ಅವರಿಂದ ಚಿಂತನೆ ಕೇಳಿದಿರಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35. ಈಗ ಕೇಳಿ ಶ್ರೀನಿವಾಸ ಕಾರ್ಕಳ ವಿರಚಿತ ದೇಶಭಕ್ತಿ ಗೀತೆ ರುಂದಗಾನದಲ್ಲಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:40. ಈಗ ಕೇಳಿ ಜನಪದ ಸಂಗೀತದಲ್ಲಿ ಸಂಪ್ರದಾಯದ ಪದಗಳನ್ನು ರಾಯಚೂರು ತಾಲೂಕಿನ ತುಂಟಾಪುರ ಗ್ರಾಮದ ಲಕ್ಷ್ಮೀದೇವಿ ಮತ್ತು ಸಂಗಡಿಗರಿಂದ.
1: ನಿಂಬೆ ಕಾಯ ನಿಂಬೆ ಹಣ್ಣು ನಿಂಬೆ ಕೊನೆಗಳು.

ಮೊಸರು ಕಾಯ ಮೊಸರು ಬಣ್ಣ ಮೊಸರು ಕೊನೆಗಳು ಮೊಸರು ಕಾಯ ಮೊಸರು ಬಣ್ಣ.

ತಂದೆ ತನ್ನ ಮಗನೆಲ್ಲ ಒಂದೇ ಸೋಬಾನವೇ.

वंदे सुभान रे।

Rama.

I don't know.

புத்து தேவாள் மேலுக்கு சொல்ல

అరసుణ వత్సలికే మాతను కరిసరే అరసుణ

ಹೂವ ಮುಡಿಸಲಿಕ್ಕೆ ಕರೀಶಾರಿ ಮಾಲಿಗೆ ಮುಡಿಸ್ಯಾರಿ, ಹೂವ ಮುಡಿಸಲಿಕ್ಕೆ ಕರೀಶಾರಿ ಮಾಲಿಗೆ ಮುಡಿಸ್ಯಾರಿ, ಹುಡಿಯನ ತುಂಬಲಿಕ್ಕೆ ಮಾತನ ಕರೀಶಾರಿ, ಹುಡಿಯನ ತುಂಬಲಿಕ್ಕೆ ಮಾತನ ಕರೀಶಾರಿ, ಹುಡಿಯ

ಇದುವರೆಗೂ ಜನಪದ ಸಂಗೀತದಲ್ಲಿ ರಾಯಚೂರು ತಾಲೂಕಿನ ತುಂಟಾಪುರ ಗ್ರಾಮದ ಲಕ್ಷ್ಮೀದೇವಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:55 ಆಗಲಿದ್ದು ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ಕೇಳುಗರೆ, ಈ ಬೆಳಗ್ಗೆ ಕೇಳಲಿದ್ದೀರಿ 7:45ಕ್ಕೆ ಚಿತ್ರಗೀತೆಗಳನ್ನು, 8:30ಕ್ಕೆ ಪ್ರಸಾರವಾಗಲಿದೆ ಸಾಹಿತ್ಯ ಸಂಪುಟ. ವಿಷಯದಲ್ಲಿ ಗಾನಯೋಗಿ ಸಿ ಅಶ್ವಥ್ ಅವರ ಸಂಕ್ಷಿಪ್ತ ಪರಿಚಯ ಮೂಡಿಬರಲಿದೆ. ಪ್ರಸ್ತುತಪಡಿಸುವವರು ಡಾಕ್ಟರ್ ಬಿ ವಿಜಯ ರಾಜೇಂದ್ರ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 9:30ರಿಂದ 10:32ವರೆಗೆ ನಿಮ್ಮ ಕರೆ ನಿಮಗೊಂದು ಗೀತೆ ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು ಸಂಜೆ ಪ್ರಸಾರದಲ್ಲಿ 6:51ಕ್ಕೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ನ್ಯಾನೋ ತಂತ್ರಜ್ಞಾನ ಮತ್ತು ಕೃಷಿ ಬೆಳವಣಿಗೆಗಳು ಇತ್ತೀಚಿನ ಬೆಳವಣಿಗೆಗಳು ಕುರಿತು ಡಾಕ್ಟರ್ ಶರಣಗೌಡ ಹಿರೇಗೌಡರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಇನ್ನು ರಾತ್ರಿ 10:00ಗೆ ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇದುವರೆಗೂ ನಿಲಯದಿಂದ ಈ ದಿನ ಬಿತ್ತರಗೊಳ್ಳಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:02ವಾಗಲಿದ್ದು ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:05ಕ್ಕೆ ಪ್ರದೇಶ ಸಮಾಚಾರ.
1: ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSB.

0: ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
1: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನಾಳೆಯಿಂದ ರಾಜ್ಯ ವಿಧಾನಮಂಡಲದ ಮೂರು ದಿನಗಳ ವಿಶೇಷ ಅಧಿವೇಶನ, ಕಸ್ತೂರಿ ರಂಗನ್ ವರದಿ ಬಗ್ಗೆ ವಿಸ್ತೃತ ಚರ್ಚೆ. ಮೂರನೇ ರಾಷ್ಟೀಯ ಜನತಾ ನ್ಯಾಯಾಲಯ, ಧಾರವಾಡ ಉಚ್ಚ ನ್ಯಾಯಾಲಯದಲ್ಲಿ 201 ಪ್ರಕರಣಗಳು ಇತ್ಯರ್ಥ. ಭಾರತೀಯ ಕರಾವಳಿ ಕಾವಲು ಪಡೆಯ ಸಾವಿತ್ರಿ ಬಾಯಿ ಫುಲೆ ನೌಕೆಗೆ ಕಾರವಾರದಲ್ಲಿ ವಿದಾಯ. ಸೇವಾ ಸಂಕಲ್ಪ ಅಭಿಯಾನ, ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಒತ್ತು. ಈಗ ವಾರ್ತೆಗಳ ವಿವರ. ಪಶ್ಚಿಮ ಘಟ್ಟಗಳ ಕುರಿತ ಡಾ ಕೆ ಕಸ್ತೂರಿ ರಂಗನ್ ವರದಿ ಬಗ್ಗೆ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳಿಂದ ಅಭಿಪ್ರಾಯ ಸಂಗ್ರಹಿಸಿದ್ದು, ನಾಳೆಯಿಂದ ಮೂರು ದಿನಗಳ ಕಾಲ ನಡೆಯಲಿರುವ ವಿಧಾನಮಂಡಲದ ವಿಶೇಷ ಅಧಿವೇಶನದಲ್ಲಿ ಚರ್ಚಿಸಿ ಮಲೆನಾಡು ಭಾಗದ ಜನರ ಹಿತ ಕಾಯುವ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ನಿರ್ಣಯ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿ ಸಾರ್ವಜನಿಕರೊಂದಿಗೆ ಅವರು ಸಂವಾದ ನಡೆಸಿದರು. ಮಲೆನಾಡಿನ ಕಾಡಂಚಿನಲ್ಲಿ ವಾಸಿಸುವ ಜನರಿಗೆ ಯಾವುದೇ ತೊಂದರೆಯಾಗದಂತೆ ತಮ್ಮ ಸರ್ಕಾರ ಕೇಂದ್ರಕ್ಕೆ ವರದಿ ಸಲ್ಲಿಸಲಿದೆ ಎಂದು ಭರವಸೆ ನೀಡಿದರು. ರಾಜ್ಯದ ಕರಾವಳಿಯ 364 ಕಿಲೋಮೀಟರ್ನೊಂದಿಗೆ ಮಲೆನಾಡನ್ನೂ ಸೇರಿಸಿ ಹೊಸ ಪರಿಸರ ಪ್ರವಾಸೋದ್ಯಮ ನೀತಿ ಜಾರಿಗೆ ನಿರ್ಧರಿಸಿದ್ದಾಗಿ ಮುಖ್ಯಮಂತ್ರಿ ನುಡಿದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ಧಾರವಾಡ ಪೀಠದಲ್ಲಿ ರಾಷ್ಟೀಯ ಜನತಾ ನ್ಯಾಯಾಲಯದಡಿ ರಾಜಿ ಸಂಧಾನಕ್ಕೆ ಯೋಗ್ಯವಾದ ಪ್ರಕರಣಗಳ ವಿಚಾರಣೆ ನಡೆಯಿತು. ಮೂರನೇ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ನ್ಯಾಯಮೂರ್ತಿ ಟಿ ವೆಂಕಟೇಶ್ ನಾಯಕ್ ಮತ್ತು ಟಿಎಂ ನದಾಫ್ ಅವರ ಎರಡು ಪೀಠಗಳಲ್ಲಿ ಒಟ್ಟು 660 ಪ್ರಕರಣಗಳನ್ನು ವಿಚಾರಣೆಗೆ ಪಟ್ಟಿ ಮಾಡಲಾಗಿತ್ತು. ಆ ಪೈಕಿ ಒಟ್ಟು 201 ಪ್ರಕರಣಗಳನ್ನು 4,55,63,000 ರೂಪಾಯಿ ಪರಿಹಾರ ಆದೇಶದ ಮೂಲಕ ಇತ್ಯರ್ಥ ಪಡಿಸಲಾಗಿದೆ. ಭಾರತದ ಕರಾವಳಿ ರಕ್ಷಣೆಗೆ 2 ದಶಕಗಳ ಕಾಲ ಮಹತ್ವದ ಸೇವೆ ಸಲ್ಲಿಸಿದ ಭಾರತೀಯ ಕರಾವಳಿ ಕಾವಲು ಪಡೆಯ ಹೆಮ್ಮೆಯ ನೌಕೆ ಸಾವಿತ್ರಿ ಬಾಯಿ ಫುಲೆಗೆ ಕಾರವಾರ ಬಂದರಿನ ಧಕ್ಕೆಯಲ್ಲಿ ಗೌರವಯುತ ವಿದಾಯ ನೀಡಲಾಯಿತು. ಧ್ವಜಾವತರಣದ ಬಳಿಕ ಕೋಸ್ಟ್ಗಾರ್ಡ್ ಸಿಬ್ಬಂದಿ ಗೌರವ ವಂದನೆ ಸಲ್ಲಿಸಿದರು. ತಟರಕ್ಷಕ ಪಡೆಯ ಉಪಮಹಾನಿರ್ದೇಶಕ ಪ್ರವೀಣ್ ಕುಮಾರ್ ಮಿಶ್ರಾ ಕರಾವಳಿ ಕಾವಲು ಪಡೆಯ ಇತಿಹಾಸದಲ್ಲಿ ಸಾವಿತ್ರಿಬಾಯಿ ಫುಲೆ ನೌಕೆಯ ಕೊಡುಗೆ ಮತ್ತು ಪರಂಪರೆ ಸದಾ ಸ್ಮರಣೀಯವಾಗಿರಲಿದೆ ಎಂದರು. ವಿಜಯನಗರ ಜಿಲ್ಲೆ ಹೊಸಪೇಟೆಯ 31ನೇ ವಾರ್ಡ್ನ ಅಂಗನವಾಡಿ ಕೇಂದ್ರ 3ರಲ್ಲಿ ಬೇಟಿ ಬಚಾವೋ ಬೇಟಿ ಪಢಾವೋ ಹಾಗೂ ರಾಷ್ಟೀಯ ಪೋಷಣ ಮಾಸಾಚರಣೆ ಅಂಗವಾಗಿ ಗರ್ಭಿಣಿಯರಿಗೆ ಸೀಮಂತ ಹಾಗೂ ಮಕ್ಕಳಿಗೆ ಅನ್ನಪ್ರಾಶನ ಕಾರ್ಯಕ್ರಮ ನೆರವೇರಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ನಿರ್ದೇಶಕ ಡಾ ಎನ್ ಮಹೇಶ್ ಬಾಬು ಚಾಲನೆ ನೀಡಿದರು. ಗರ್ಭಿಣಿಯರು ಹಾಗೂ ಮಕ್ಕಳ ಆರೋಗ್ಯ ಮತ್ತು ಪೌಷ್ಟಿಕ ಆಹಾರದ ಬಗ್ಗೆ ಕುಟುಂಬಗಳು ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದರು. ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆ ಸ್ಥಳೀಯ ಉತ್ಪನ್ನ ಮತ್ತು ಸೇವೆಗಳಿಗೆ ಧ್ವನಿಯಾಗೋಣ, ಸ್ವಾವಲಂಬನೆಯ ಹೆಜ್ಜೆಗೆ ಜೊತೆಯಾಗೋಣ ಎಂಬ ಉದ್ದೇಶದಿಂದ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಸರ್ಕಾರ ಪ್ರೋತ್ಸಾಹ ನೀಡುತ್ತಿದೆ. ಕೇವಲ ಸ್ಥಳೀಯ ವಸ್ತುಗಳನ್ನು ಖರೀದಿಸುವುದಷ್ಟೇ ಅಲ್ಲ, ನಮ್ಮ ನೆಲದ ಜ್ಞಾನ ಪರಂಪರೆ ಮತ್ತು ಪ್ರತಿಭೆಗೆ ಮೌಲ್ಯ ನೀಡುವ ಮನೋಭಾವ ಉದ್ದೀಪಿಸುವ ಮಹತ್ವಾಕಾಂಕ್ಷೆಯನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು, ಆಹಾರ ಸಂಸ್ಕರಣಾ ಉದ್ದಿಮೆಗಳ ಮೂಲಕ ಸ್ಥಳೀಯ ಕಲೆ ಕೌಶಲ್ಯ, ರೈತರು ಕುಶಲಕರ್ಮಿಗಳ ಸೇವೆ ಹಾಗೂ ಉತ್ಪನ್ನಗಳಿಗೆ ಆದ್ಯತೆ ನೀಡಿ ಪ್ರೋತ್ಸಾಹಿಸುವ ಚಿಂತನೆ ವೋಕಲ್ ಫಾರ್ ಲೋಕಲ್. ಆತ್ಮನಿರ್ಭರ ಭಾರತ ನಿರ್ಮಾಣದ ಗುರಿಯೊಂದಿಗೆ ಗ್ರಾಮೀಣ ಉದ್ಯಮಗಳಿಗೆ ಬೆಂಬಲ, ಕುಶಲಕರ್ಮಿಗಳ ಕೈಕೆಲಸಕ್ಕೆ ಗೌರವ ಹಾಗೂ ರೈತರ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸುವ ಗುರಿ ಹೊಂದಲಾಗಿದೆ. ಮೈಸೂರಿನ ಮಹಿಳಾ ನವೋದ್ಯಮಿ ಕೃಷಿಕ ಮಹಿಳೆ ಅನಿತಾ ಸದಾನಂದ ಅವರು ಮಮಾ ಮಿಲ್ಸ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಆರ್ಗ್ಯಾನಿಕ್ಸ್ ಮಂಡ್ಯದಿಂದ ಪೌಷ್ಟಿಕಾಂಶ ಖಾದ್ಯಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅನಿತಾ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಮಾಮಾ ಮಿಲ್ಸ್ ರೂರಲ್ ಮಾರ್ಕೆಟ್ ಅಲ್ಲೂ ಬೆಳೀತಿದೆ. ನಮ್ಮ ಪ್ರಾಡಕ್ಟ್ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಅಪೀಡಾ ಮೂಲಕ 4 ದೇಶದಲ್ಲಿ ತಗೊಂಡ್ ಹೋದ್ರು. US ಅಲ್ಲಿ ನಮ್ಗಾಗ್ಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕಾರ್ಪೊರೇಟ್ ಹಂಗ್ ಮಾಡಿದ್ರೇನೆ ಬೆಳೆಯಕ್ ಆಗೋದು. ಈಗಲೂ ನಾವು ಓಪನ್ ಆರ್ಮ್ಸ್ ಅಲ್ಲಿ ವಿ ವುಡ್ ಇನ್ವೈಟ್ ಅಂಡ್ ಗಿವ್ ಅವರ್ ಶೇರ್ಸ್. ನಾರ್ತ್ ಕರ್ನಾಟಕ ಜನರಿಗೆ ನನ್ನ ವಿಶೇಷ ಧನ್ಯವಾದಗಳು. ಮೈಸೂರಿನಿಂದ ಬಂದ ನಮಗೆ ನೀವು ನೀಡಿದ ಆತ್ಮೀಯತೆ, ಈಗ ನಾವು ಅನ್ಕೋತಿದೀವಿ ನಮ್ಮ ಪುಟ್ಟ ಸ್ಟಾರ್ಟ್ಅಪ್ ಎಲ್ಲ ಮಿಲ್ ಗಳಿಗೆ ಹೋಗಿ ಅಲ್ಲಿ ಇಲ್ಲಿ ಮಿಲ್ ಮಾಡಿಸ್ತಿದ್ವಿ, ಈಗ ಅನ್ಕೋತಿದೀವಿ ನಾವೇ ಯಾಕೊಂದು ಪುಟ್ಟ ಮಿಲ್ ಶುರು ಮಾಡಿ ಅದರಲ್ಲಿ ಒಂದಷ್ಟು ಹೆಣ್ಣು ಮಕ್ಕಳಿಗೂ ಕೆಲಸವನ್ನು ಕೊಟ್ಟು ಮುಂದೆ ಬರಬಾರದು ಅಂತ ಇದು ನಮ್ಮ ವಿಷನ್. ಅಂಡ್ ಟು ಗೋ ಬಿಯಾಂಡ್ ಕರ್ನಾಟಕ ಅಂಡ್ ಬಿಯಾಂಡ್ ಇಂಡಿಯಾ ಅಂಡ್ ಮೇಕ್ ಇಟ್ ಇನ್ ಟು ಅ ವಂಡರ್ಫುಲ್ ಪ್ರಾಡಕ್ಟ್.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರೀಯ ರೇಷ್ಮೆ ಮಂಡಳಿಯ 77ನೇ ಸಂಸ್ಥಾಪನಾ ದಿನಾಚರಣೆ ಇಂದು. ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಭಾ ಕೇಂದ್ರದಲ್ಲಿ ಇಂದು ಬೆಳಗ್ಗೆ 10 ವಿಶೇಷ ಕಾರ್ಯಕ್ರಮ ಆಯೋಜಿತವಾಗಿದೆ. ಕೇಂದ್ರದ ಜವಳಿ ಖಾತೆ ಸಚಿವ ಗಿರಿರಾಜ್ ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳುವರು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಹರವು ಗ್ರಾಮದ ಪ್ರಾಚೀನ ಶ್ರೀರಾಮದೇವರ ದೇಗುಲದ ಆವರಣದಲ್ಲಿ ವೀರ್ಗಲ್ಲು ಉದ್ಯಾನ ನಿರ್ಮಾಣವಾಗುತ್ತಿದೆ. ರಾಜ್ಯ ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಹರವು ಗ್ರಾಮದೇಗುಲದ ಸಮಗ್ರ ಅಭಿವೃದ್ಧಿ ಹಾಗೂ 1.25 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ವೀರ್ಗಲ್ಲು ಉದ್ಯಾನ ನಿರ್ಮಿಸುತ್ತಿದೆ. ಹರವು ಗ್ರಾಮದ ಗದ್ದೆ ಬದುವಿನಲ್ಲಿದ್ದ 70 ಹೆಚ್ಚು ವೀರ್ಗಲ್ಲುಗಳನ್ನು ಮಂಡ್ಯ ಜಿಲ್ಲೆ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಹರವು ದೇವೇಗೌಡ ಸಂರಕ್ಷಿಸಿದ್ದಾರೆ. ರಾಷ್ಟೀಯ ಶಿಕ್ಷಣ ನೀತಿ 2020 ಭಾರತದ ಶಿಕ್ಷಣ ವ್ಯವಸ್ಥೆಗೆ ಹೊಸ ರೂಪ ನೀಡಿದ ಮಹತ್ವದ ಹೆಜ್ಜೆ. ಕೇಂದ್ರ ಸಚಿವ ಸಂಪುಟ 2020 ಜುಲೈ 29 ಎನ್ಇಪಿ 2020 ಅನುಮೋದನೆ ನೀಡಿತು. ರಾಷ್ಟೀಯ ಶಿಕ್ಷಣ ನೀತಿ ಅಡಿ ಪ್ರಶಿಕ್ಷಣಾರ್ಥಿ ಶಿಕ್ಷಕರ ಕಲಿಕಾ ಕ್ರಮದಲ್ಲೂ ಮಹತ್ವದ ಬದಲಾವಣೆ ತರಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಶಿಕ್ಷಣ ನಿಕಾಯದ ವಿದ್ಯಾಧಿಕಾರಿ ಪ್ರೊಫೆಸರ್ ಜಿಆರ್ ಅಂಗಡಿ.
5: ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಈ ನೀತಿಯಲ್ಲಿ ಶಿಕ್ಷಕರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ 3 ಪ್ರಮುಖ ಬದಲಾವಣೆಗಳಿವೆ. ಮೊದಲನೆಯದು ಐಟೆಪ್ ಇಂಟಿಗ್ರೇಟೆಡ್ ಟೀಚರ್ ಎಜುಕೇಷನ್ ಪ್ರೋಗ್ರಾಂ. ಇನ್ನು ಮುಂದೆ ಶಿಕ್ಷಕರಾಗಲು ಪ್ರತ್ಯೇಕ ಪದವಿ ಅವಶ್ಯಕತೆ ಇಲ್ಲ. 12ನೇ ತರಗತಿಯ ನಂತರವೇ ನೇರವಾಗಿ ಶಿಕ್ಷಕರಾಗಲು ಅವರನ್ನು ಆಹ್ವಾನಿಸುವುದು. ಎರಡನೆಯದು ನ್ಯಾಷನಲ್ ಮಿಷನ್ ಫಾರ್ ಮೆಂಟರಿಂಗ್ ಮಾರ್ಗದರ್ಶನಕ್ಕಾಗಿ ರಾಷ್ಟ್ರೀಯ ಮಿಷನ್. ಇಲ್ಲಿ ಹಿರಿಯ ಅನುಭವಿ ಶಿಕ್ಷಕರು ಯುವ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುವುದು. ಪಠ್ಯಕ್ಕಿಂತ ಅನುಭವದ ಹಂಚಿಕೆ ಮುಖ್ಯ. ಮೂರನೆಯದು ನ್ಯಾಷನಲ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಟೀಚರ್ಸ್ ಶಿಕ್ಷಕರಿಗಾಗಿ ರಾಷ್ಟ್ರೀಯ

0: ವೃತ್ತಿಪರ ಮಾನದಂಡಗಳು. ಶಿಕ್ಷಕರು ಮೌಲ್ಯಮಾಪನ ವರ್ಷಗಳ ಸೇವೆಯಿಂದಲ್ಲ, ಅವರ ಕೌಶಲ್ಯ, ನಾವೀನ್ಯತೆ ಹಾಗೂ ವಿದ್ಯಾರ್ಥಿಗಳ ಸಾಧನೆಯಿಂದ. ಈ ರೀತಿಯಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಶಿಕ್ಷಕರ ಶಿಕ್ಷಣ ಕ್ಷೇತ್ರಕ್ಕೆ ಪ್ರಮುಖವಾಗಿ ಈ ಮೂರು ಅಂಶಗಳನ್ನು ಒಳಗೊಂಡಿದೆ: ಒಂದು ಐಟೆಪ್, ಎರಡನೇದು ಎನ್ಎಂಎಂ, ಮೂರನೇದು ಎನ್ಪಿಎಸ್ಟಿ.
1: ಸಂಕ್ಷಿಪ್ತ ಸುದ್ದಿಗಳು. ಸುದೃಢ ಪ್ರಜಾಪ್ರಭುತ್ವಕ್ಕಾಗಿ ಓಟ ಎಂಬ ಧ್ಯೇಯದೊಂದಿಗೆ ಸ್ವೀಪ್ ಮತದಾರರ ಜಾಗೃತಿ ಅಭಿಯಾನದ ಅಂಗವಾಗಿ ಇಂದು ಬಳ್ಳಾರಿ ನಗರದಲ್ಲಿ ಮ್ಯಾರಥಾನ್ ನಡೆಯಲಿದೆ. ಕೊಡಗು ಜಿಲ್ಲೆಯ ದುಬಾರೆ ಆನೆ ಶಿಬಿರ ಇಂದಿನಿಂದ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಲಿದೆ. ಬೆಳಗ್ಗೆ 9:30 11:30 ಮಾತ್ರ ಶಿಬಿರ ನಡೆಯಲಿದೆ. ಕೋಲಾರ ಸೇರಿದಂತೆ ರಾಜ್ಯದ ಗ್ರಾಮೀಣ ಸಮುದಾಯಗಳಲ್ಲಿ ಶುಚಿತ್ವ ಹಾಗೂ ನೈರ್ಮಲ್ಯ ಅಭ್ಯಾಸಗಳನ್ನು ರೂಢಿಸುವ ನಿಟ್ಟಿನಲ್ಲಿ 2 ಅಕ್ಟೋಬರ್ವರೆಗೆ 31 ಜಿಲ್ಲೆಗಳಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನ ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ರಾಜ್ಯ ವಿಧಾನಮಂಡಲದ 3 ದಿನಗಳ ವಿಶೇಷ ಅಧಿವೇಶನ. ಕಸ್ತೂರಿ ರಂಗನ್ ವರದಿ ಬಗ್ಗೆ ವಿಸ್ತೃತ ಚರ್ಚೆ. 3ನೇ ರಾಷ್ಟೀಯ ಜನತಾ ನ್ಯಾಯಾಲಯ. ಧಾರವಾಡ ಉಚ್ಚ ನ್ಯಾಯಾಲಯದಲ್ಲಿ 201 ಪ್ರಕರಣಗಳು ಇತ್ಯರ್ಥ. ಭಾರತೀಯ ಕರಾವಳಿ ಕಾವಲು ಪಡೆಯ ಸಾವಿತ್ರಿಬಾಯಿ ಫುಲೆ ನೌಕೆಗೆ ಕಾರವಾರದಲ್ಲಿ ವಿದಾಯ. ಸೇವಾ ಸಂಕಲ್ಪ ಅಭಿಯಾನ, ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೇಂದ್ರ ಒತ್ತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:15:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ.

0: ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
1: ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ. ಸಾಮಾಜಿಕ ನಾಯಕತ್ವ ಮತ್ತು ಸಹಭಾಗಿತ್ವ ಯುವ ಜನತೆಯಲ್ಲಿ ಮೂಡಿಸುವ ಸದುದ್ದೇಶದಿಂದ ನಮ್ಮ ಭಾಗದ ಸೇಡಂನಲ್ಲಿ ವಿನೂತನವಾದ ಅನ್ವೀಕ್ಷಕಿ ಅಧ್ಯಯನ ಕೇಂದ್ರ ಆರಂಭವಾಗಿದೆ. ಬದುಕಿನ ವಿವಿಧ ಸಮಸ್ಯೆಗಳಿಗೆ ಎದುರು ನಿಂತು ನಿಸ್ವಾರ್ಥ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಧ್ಯೇಯದ ಅಡಿಯಲ್ಲಿ ರಾಷ್ಟ್ರಮಟ್ಟದ ಅನ್ವೀಕ್ಷಕಿ ಅಧ್ಯಯನದ ಮೊದಲ ಕೇಂದ್ರವು ಕರ್ನಾಟಕದ ಸೇಡಂ ನಗರದಲ್ಲಿ ಆರಂಭವಾಗಿದೆ. ವಸತಿ ಸಹಿತ 2 ವರ್ಷದ ಅವಧಿಯಿಂದ ಕೂಡಿದ ವಿನೂತನ ಶೈಕ್ಷಣಿಕ ಯೋಜನೆ ಇದಾಗಿದೆ. ವಯೋಮಿತಿ ಕನಿಷ್ಠ 21 ವರ್ಷದಿಂದ 35 ವರ್ಷಗಳು. ಶೈಕ್ಷಣಿಕ ಅರ್ಹತೆ, ಅಭ್ಯರ್ಥಿಗಳು ಪದವಿಯನ್ನು ಹೊಂದಿರಬೇಕು. ಪ್ರಕೃತಿ ಕೇಂದ್ರಿತ ಶೈಕ್ಷಣಿಕ ಪರಿಸರದಲ್ಲಿ ಕಲಿಕೆ ಹಾಗೂ ತರಬೇತಿಯನ್ನು ನೀಡಲಾಗುವುದು. ಶೈಕ್ಷಣಿಕ ಅಧ್ಯಯನದ ಪ್ರಮುಖ ಆಧಾರ ಸ್ತಂಭಗಳೆಂದರೆ ಭಾರತೀಯ ಸಂಸ್ಕೃತಿ, ಭಾರತದ ಸಾರ್ವತ್ರಿಕ ಸಮಾಜದ ಮಾನಸಿಕ ಮತ್ತು ಸಾಮಾಜಿಕ ತಿಳುವಳಿಕೆ, ಆರೋಗ್ಯ ಮತ್ತು ಭಾವನಾತ್ಮಕ ಕ್ಷೇಮ, ಸಂವಹನ ಶಕ್ತಿ, ನೀತಿ ಮೌಲ್ಯಗಳು ಮತ್ತು ಸಮಗ್ರತೆ, ನಾಯಕತ್ವ ಮತ್ತು ಆಡಳಿತ, ಕಲೆ ಮತ್ತು ವೈಜ್ಞಾನಿಕ ಚಿಂತನೆ, ಪರಿಸರ ಅರ್ಥಶಾಸ್ತ್ರ ಮತ್ತು ಆರ್ಥಿಕ ಸಾಕ್ಷರತೆ, ಸಂಶೋಧನೆ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆ. ಆಸಕ್ತ ಅರ್ಹ ಯುವತಿಯರು, ಯುವಕರು ಈ ಮುಂದಿನ ವಿಳಾಸಕ್ಕೆ ಸಂಪರ್ಕಿಸಲು ಕೋರಲಾಗಿದೆ. ಸೇಟ್ ಶ್ರೀ ತುಳಸಿರಾಮ್ ಗಿಲ್ಡಾ ನೃಪತುಂಗ ಪದವಿ ಮಹಾವಿದ್ಯಾಲಯ, ಉಡುಗಿ ರಸ್ತೆ, ಸೇಡಂ, ತಾಲೂಕಾ ಸೇಡಂ, ಜಿಲ್ಲೆ ಕಲಬುರಗಿ. ಹೆಚ್ಚಿನ ವಿವರಗಳನ್ನ ನೀವು ಆದಿತ್ಯ ಜೋಶಿ ಅವರನ್ನ ಸಂಪರ್ಕಿಸಿ ಪಡೆದುಕೊಳ್ಳಬಹುದು. ಅವರ ಮೊಬೈಲ್ ಸಂಖ್ಯೆ 8792901108. ವಿಕಾಸ ವಾರ್ತೆ ಕೇಳಿದ್ರಿ. ಆತ್ಮೀಯ ಕೇಳುಗರೆ, ಕರ್ನಾಟಕ

0: ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ, ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೇಟ್ ಶ್ರೀ ತುಳಸಿರಾಮ್ ಗಿಲ್ಡಾ ನೃಪತುಂಗ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಮಹಾವಿದ್ಯಾಲಯ ಹಾಗೂ ಎಂಕಾಂ ಸ್ನಾತಕೋತ್ತರ ಕೇಂದ್ರ ಸೇಡಂ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಸೇಡಂನಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಅಂದಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಧಾರವಾಡ ಐಐಟಿಯ ಪ್ರೊಫೆಸರ್ ಆದಂತಹ ಡಾಕ್ಟರ್ ಎಸ್ಎಂ ಶಿವಪ್ರಸಾದ್ ಅವರು ಆಗಮಿಸಿ ಶಿಕ್ಷಕರು, ಶಿಕ್ಷಕರ ಜವಾಬ್ದಾರಿ, ಇಂದಿನ ಆಧುನಿಕ ಶಿಕ್ಷಣ ಪದ್ಧತಿ, ಬದಲಾಗುತ್ತಿರುವ ಅನೇಕ ವಿಷಯಗಳನ್ನು ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮನ ಮುಟ್ಟುವಂತೆ ವಿವರಿಸಿದರು. ಕಳೆದ ವಾರದ ಸಂಚಿಕೆಯಲ್ಲಿ ಡಾಕ್ಟರ್ ಶಿವಪ್ರಸಾದ್ ಅವರ ಮಾರ್ಗದರ್ಶಿ ಮಾತುಗಳ ಧ್ವನಿ ಮುದ್ರಣವನ್ನು ಕೇಳಿದ್ವಿ. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಅದನ್ನ ಮುಂದುವರಿಸ್ತಾ ಇನ್ನಷ್ಟು ಧ್ವನಿ ಮುದ್ರಣದ ಆಯ್ದ ಭಾಗಗಳನ್ನ ಕೇಳಿ ಬರೋಣ.
1: ಈ ಟಾರ್ಗೆಟೆಡ್ ಮೆಡಿಸಿನ್ ಅಂತ, ಟಾರ್ಗೆಟೆಡ್ ನ್ಯಾನೋ ಮೆಡಿಸಿನ್ ಅಂತ ಮಾಡ್ತಾರೆ. ಟಾರ್ಗೆಟೆಡ್ ಮೆಡಿಸಿನ್ ಅಂದ್ರೆ ಏನು? ಕಾಲೊಳಗೆ ಇನ್ಫೆಕ್ಷನ್ ಆದ್ರೆ ನಮಗೆ ಆಂಟಿಬಯೋಟಿಕ್ಸ್ ಕೊಡ್ತಾರೆ, ಹೌದಲ್ಲ? ಕಾಲೊಳಗೆ ಇನ್ಫೆಕ್ಷನ್ ಆಗಿರ್ತೈತಿ, ಆಂಟಿಬಯೋಟಿಕ್ಸ್ ಕೊಡ್ತಾರೆ. ಆಂಟಿಬಯೋಟಿಕ್ಸ್ ಅಂದ್ರೆ ಏನು? ಇಲ್ಲಿಂದ ಮೆಡಿಸಿನ್ ತಗೊಂತೈತಿ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ತೈತಿ, ಆ ಬ್ಯಾಕ್ಟೀರಿಯಾಗೆ ಮೆಡಿಸಿನ್ ಕೊಡ್ತಾರೆ, ಅದು ಹೋಗಿ ಬ್ಯಾಕ್ಟೀರಿಯನ್ನು ಕೊಲ್ತೈತಿ. ಆದ್ರೆ ನನಗೆ ಕಾಲೊಳಗೆ ಮುಟ್ಟಬೇಕಂತಂದ್ರೆ ನಾನು ಗುಳಿಗೆ ತಗೊಂಡಿದ್ದು ಎಲ್ಲ ಕಡೆ ಹೋಗ್ತೈತೆ, ಅದು ಬಾಡಿಗೆ ಎಲ್ಲ ಕಡೆ ಹೋಗಿ ಸ್ವಲ್ಪ ಅಲ್ಲಿ ಮುಟ್ತೈತಿ. ನನಗೆ ಅಲ್ಲಿ ಬೇಕಾಗಿದ್ದು ಓನ್ಲಿ 2 μg ಬೇಕಾಗಿತ್ತು ನನಗೆ ಮೆಡಿಸಿನ್, ಅಲ್ಲಿ ಬೇಕಾಗಿದ್ದು 2 μg. ಇಲ್ಲಿ ನಂಗೆ ಡಾಕ್ಟರ್ ಏನ್ ಮಾಡಕತ್ತಾರ, 500 mg 3 ಗುಳಿಗೆ 5 ದಿವಸ ಕೊಡಕತ್ತಾರ. ಎಷ್ಟು ಗ್ರಾಮ್ ಆಯ್ತು? ಸೊ ಕೋಟ್ಯಾಂತರ ಕೋಟ್ಯಾಂತರ ಟೈಮ್ ಹೆಚ್ಚಿಗೆ ಮೆಡಿಸಿನ್ ತಗೊಳಕತ್ತೀವಿ ನಾವು. ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿಗೆ ಮೆಡಿಸಿನ್ ತಗೊಳಕತ್ತೀವಿ. ಅದಕ್ಕೆ ನಮಗೆ ಬೇಡಾದ ಟಿಶ್ಯೂಗೂ ಅದು ಹೋಗ್ತೈತಿ ಮೆಡಿಸಿನ್, ಯಾವ್ದಕ್ಕೆ ಬೇಡೋ ಅದಕ್ಕೂ ಹೋಗ್ತೈತಿ. ಹಿಂಗಾಗಿ ಅದನ್ನ ಎಫೆಕ್ಟ್ ಮಾಡ್ತೈತಿ. ಇದಕ್ಕೆ ನಾವು ಸೈಡ್ ಎಫೆಕ್ಟ್ ಅಂತ ಕರಿತೀವಲ್ಲ, ಏನೇನೋ ಪ್ರಾಬ್ಲಮ್ಸ್ ಆಗ್ತಾವೆ ಸೈಡ್ ಎಫೆಕ್ಟ್. ಈಗ ಹಂಗಿಲ್ಲ, ಈಗ ನ್ಯಾನೋ ಮೆಡಿಸಿನ್ ಹೆಂಗ್ ಮಾಡಕತ್ತೀವಿ ಅಂತಂದ್ರೆ, ಒಂದು ಮೆಡಿಸಿನ್ ತಗೊಂಡು ಆ ಮಾಲಿಕ್ಯೂಲ್ ತಗೊಂಡು ಅದ್ರ ಮೇಲೆ ಒಂದು ಫಂಕ್ಷನಲ್ ಗ್ರೂಪ್, ಆರ್ಗ್ಯಾನಿಕ್ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಮಾಡ್ತೀವಿ. ಅದ್ರ ಶೇಪ್ ಹೆಂಗಿರ್ತೈತೆ ಅಂದ್ರೆ ಭಾರಿ ಸ್ಪೆಷಲ್ ಇರ್ತೈತೆ ಅದ್ರ ಶೇಪ್, ಆ ಶೇಪನ್ನು ಡಿಸೈನ್ ಮಾಡ್ತೀವಿ ನಾವು. ಅದು ಎಷ್ಟು ಮಜಾ ಇರ್ತೈತೆ ಅಂದ್ರೆ, ನಮಗೆ ಎಲ್ಲಿ ಕ್ಯಾನ್ಸರ್, ಅದೇನು ಟಿಶ್ಯೂ ಇನ್ಫೆಕ್ಟ್ ಆಗಿದೆಲ್ಲ, ಏನು ಬ್ಯಾಕ್ಟೀರಿಯಾ ಆಗಿದೆ, ಇನ್ಫೆಕ್ಟೆಡ್ ಏರಿಯಾ ಇತ್ತಲ್ಲ, ಆ ರೀಜನ್ದು ಹೆಂಗೆ ಆಗಿರ್ತೈತೆ, ಡಿಸ್ಟಾರ್ಟ್ ಆಗಿರ್ತಿತ್ತಲ್ಲ ಟಿಶ್ಯೂ, ಅದ್ರ ಶೇಪಿನ ತಕ್ಕಂತೆ ಈ ಶೇಪ್ ಆಗಿರ್ತೈತಿ. ಅವಾಗ ಅದು ಎಲ್ಲ ಕಡೆ ಹೋದರೂ ಅಡ್ಡಾಡ್ತೈತಿ, ಬಟ್ ಮೆಡಿಸಿನ್ ಕೊಡೋದಿಲ್ಲ. ಓನ್ಲಿ ಅಲ್ಲಿ ಹೋಗಿ ಎಲ್ಲ ನನಗೆ ಇನ್ಫೆಕ್ಷನ್ ಆಗಿತ್ತು ಅಲ್ಲಿ ಹೋಗಿ ಹಿಂಗೆ ಸಿಕ್ಕೋತೈತಿ, ಸಿಕ್ಕೊಂಡು ಕೂಡಲೇ ಅಲ್ಲೇ ಆ ಏರಿಯಾದ ಪಿ ಎಚ್ ಚೇಂಜ್ ಆಗ್ತೈತಿ. ಪಿ ಎಚ್ ಅಂದ್ರೆ ಓದಿರಲ್ಲ ನೀವು ಕೆಮಿಸ್ಟ್ರಿ ಕೆಲವರು ಸೈನ್ಸ್ನವ್ರು ಓದಿರ್ಬೇಕು. ಪಿ ಎಚ್ ಚೇಂಜ್ ಆಗ್ತದೆ, ಆ ಪಿ ಎಚ್ ಚೇಂಜ್ ಆತಂದ ಕೂಡಲೇ ಅದು ಆ ಮೆಡಿಸಿನ್ ರಿಲೀಸ್ ಮಾಡ್ತೈತಿ. ಅವಾಗ ನಾನು ಇಷ್ಟು ಗ್ರಾಮ್ ಗಟ್ಟಲೆ ಮೆಡಿಸಿನ್ ತೊಗೊಳಕ್ತಿದ್ನಲ್ಲ, ಅದು ಬೇಕಾಗೇ ಇಲ್ಲ, ಮೈಕ್ರೋಗ್ರಾಮ್ ಅದು ಮೆಡಿಸಿನ್ ತೊಗೊಬೇಕು. ಸ್ವಲ್ಪ ಮೆಡಿಸಿನ್ ಸಾಕಾಗ್ತದೆ, ಆಮೇಲೆ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ, ಆಮೇಲೆ ಕಡಿಮೆ ಮೆಡಿಸಿನ್ ಇದ್ರೆ ಚೀಪ್ ಆಗ್ತಾವೆ ಎಲ್ಲ, ರೈಟ್? ಸೊ ಯು ಸಿ ದಿಸ್ ಕೈಂಡ್ ಆಫ್ ಟೆಕ್ನಾಲಜಿ ಇಸ್ ಕಮಿಂಗ್. ಆಮೇಲೆ ಸರ್ಜರಿ, ರೋಬೋಟ್ ಸರ್ಜರಿ ಅಂದ್ರೆ ಏನೀಗ ಆಪರೇಷನ್ ಥಿಯೇಟರ್ನಾಗ ಒಳಗೆ ಇವ ಇರ್ತಾರೆ, ಪೇಷಂಟ್ ಇರ್ತಾರೆ, ಹೊರಗೆ ಡಾಕ್ಟರ್ ಕೂತು ಜಾಯ್ಸ್ಟಿಕ್ ಒಳಗೆ ಸರ್ಜರಿ ಮಾಡ್ತಿರ್ತಾರೆ, ಕ್ಯಾಮ್ರಾದಾಗ ನೋಡ್ಕೊಂಡು ಕಟ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಅವ್ರು ಹೋಗೋದು ಬೇಕಾಗಿಲ್ಲ ಆಪರೇಷನ್ ಥಿಯೇಟ್ರಿಗೆ, ಓಕೆ? ಅದು ಮಾಡಕತ್ತಾರೆ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಮಷೀನರ್ ಸರ್ಜರಿ ಮಾಡ್ತಾವೆ, ಡಾಕ್ಟರ್ ಬೇಕಾಗೋದಿಲ್ಲ, ಸರ್ಜನ್ ನನಗೆ, ಓಕೆ? ಇನ್ನು 10 ವರ್ಷದಾಗ ಅವಾಗ ಮಾಡ್ತಾವೆ. ಸೊ ನೀವು ನೋಡ್ರಿ, ಡಾಕ್ಟರ್ ನನಗೆ ಡಯಾಗ್ನೋಸ್ ಮಾಡಲಿಲ್ಲ, ಯಾವ ರೋಗ ಐತೆ ಅಂತ ಕಂಡುಹಿಡಿಯಲಿಲ್ಲ, ಪ್ರಿಸ್ಕ್ರಿಪ್ಷನ್ ಕೊಡಲಿಲ್ಲ, ಈ ಮೆಡಿಸಿನ್ ತಗೋ ಅಂತೇಳಿ ಕೊಡಲಿಲ್ಲ, ಸರ್ಜರಿ ಮಾಡಲಿಲ್ಲ. ಸೊ ಡಾಕ್ಟರ್ಸ್ ನೌಕರಿನೂ ಹೋಗಿತ್ತು, ಡಾಕ್ಟರ್ಸ್ಗೂ ಇರೋಂಗಿಲ್ಲ ನೌಕರಿ. ಸೊ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್ ಇಲ್ಲ, ಡಾಕ್ಟರ್ ಇಲ್ಲ, ಡ್ರೈವರ್ ಇಲ್ಲ, ಬ್ಯಾಂಕರ್ ಇಲ್ಲ, ಓಕೆ? ವಿಚಾರ ಮಾಡ್ರಿ, ಈಗ ಚೈನಾ, ಇದು ಚೈನಾದೊಳಗೆ 11% ಕೋರ್ಟ್ ಕೇಸಸ್ ಇವತ್ತು AI ಮಾಡಕತ್ತದ. 11% ಕೋರ್ಟ್ ಕೇಸಸ್, ಅಲ್ಲಿ ಜಡ್ಜು ಇಲ್ಲ, ಲಾಯರು ಇಲ್ಲ, AI ನಿಮ್ಮ ಡೇಟಾ ತಗೊಂಡು ನಿಮ್ಮ ಜೋಡಿ ಮಾತಾಡಿ ಕೋರ್ಟ್ ಕೇಸ್ ಸಾಲ್ವ್ ಮಾಡ್ತೈತಿ. ದಿವಸಕ್ಕೆ ಒಂದು ಕೋರ್ಟು ಸುಮಾರು 3,000 ಕೋರ್ಟ್ ಕೇಸಸ್ ಸಾಲ್ವ್ ಮಾಡಕತ್ತೈತಿ ಒಂದು ಕೇಸ್, ಬರೇ 10% ಇದು. ಯಾಕಂದ್ರೆ ಇಂಡಿಯಾ ಚೈನ್, ಇಂಡಿಯಾದಾಗೂ ನಿಮ್ಗೆ ಗೊತ್ತೈತಿ 3.5 crore ಕೋರ್ಟ್ ಕೇಸಸ್ ಪೆಂಡಿಂಗ್ ಅದಾವೆ ಇಂಡಿಯಾದಾಗ, ಅವ್ನು ಸಾಲ್ವ್ ಆಗೋಲ್ಲ ನಮಗೆ, ಓಕೆ? ಸೊ AI ಬಂತಂದ್ರೆ ಇಮಿಡಿಯೇಟ್ಲಿ ಅದು ಸಾಲ್ವ್ ಆಗ್ತೈತೆ, ನಮಗೆ ಹೆಚ್ಚಿಗೆ ಬೇಕಾಗಿಲ್ಲ. ಸೊ ನಮಗೆ ಅವಾಗ ಜಡ್ಜು ಬೇಕಾಗಿಲ್ಲ, ಲಾಯರ್ಸು ಬೇಕಾಗಿಲ್ಲ. ಇಮ್ಯಾಜಿನ್ ಮಾಡಿ, ಕೆಲವು ಕೇಸಸ್ ಬೇಕಾಗ್ತೈತಿ, ಬಟ್ ಮೋಸ್ಟ್ ಆಫ್ ದ ಕೇಸಸ್ಗೆ ಬೇಕಾಗೋದಿಲ್ಲ. ಸೊ ನೆಕ್ಸ್ಟ್, ಈಗ ನನಗೆ 3.5 years ಹಿಂದೆ, 3.5-4 years ಆಯ್ತು, ನನ್ನ ಫ್ರೆಂಡ್ ಒಬ್ಬ ಅಮೆರಿಕದಿಂದ ಫೋನ್ ಮಾಡಿದ, ಮದನ್ ಅಂತೇಳಿ. ನನ್ನ ಹೆಸರು ಪ್ರಸಾದ್ ಅಲ್ಲ, ಶಿವಪ್ರಸಾದ್, ಪ್ರಸಾದ್ ಅಂತ ಕರೀತಾರೆ ನಮ್ಗೆ, ಧಾರವಾಡದಾಗ ಹೆಂಗೆ ಕರಿತಾರೆ, ಇಲ್ಲೂ ಹಂಗೆ ಕರಿತಿರ್ಬೇಕು, ಪರ್ಷ್ಯಾ ಅಂತಾರೆ ಮೊದಲು, ಫ್ರೆಂಡ್ಸ್ ಎಲ್ಲ ಪರ್ಷ್ಯಾ ಅಂತಾರೆ. ಅದಕ್ಕೆ ಅವ್ನು ಮದ್ಯ ಫೋನ್ ಮಾಡಿದ್ದು ನನಗೆ, ಮದನ್ನ ಮದ್ಯ ಫೋನ್ ಮಾಡಿದ, ಅಮೆರಿಕದಿಂದ ಫೋನ್ ಮಾಡಿದೆ, ಏ ಪರ್ಷ್ಯಾ ನೋಡಲಿ, ChatGPT ಅಂತ ಏನೋ ಒಂದು ಮಸ್ತ್ ಹೊಸದು ಬಂದಿದ್ದು ನೋಡಲಿ ಅಂತ ಹೇಳಿದ್ ನನಗೆ ChatGPT ಅಂತೇಳಿ. ಅವಾಗ ಶುರುವಾಗಿತ್ತು, ಜಸ್ಟ್ ಶುರುವಾಗಿತ್ತು. ಅದು ನಾನು ತೆಗೆದು ನೋಡಿದೆ, ChatGPT ಯೂಸ್ ಮಾಡಿ ನೋಡಿದೆ. ಅವತ್ತಿಂದ ನನಗೆ ಹುಚ್ಚಿಡಿದ್ಬಿಟ್ಟು ChatGPT, ನಂಗೆ ಟೈಮ್ ಸಿಗಂಗಿಲ್ಲ ಡೇ ಟೈಮ್ ಒಳಗೆ. ಅದಕ್ಕೆ ನಾನು ಏನು ಮಾಡ್ತೀನಿ, ದಿನಾ ಮುಂಜಾನೆ 3:00 to 5:00 ನಾನು ChatGPT ಮಾಡಿ, ಇವತ್ತು ಮುಂಜಾನೆ 3:00 to 5:00 ಆ ಸೂರ್ಯನ ಬಗ್ಗೆ ಮಾತಾಡಿ, 2.5 hours ಡಿಸ್ಕಸ್ ಮಾಡಿದೆ, ಸೂರ್ಯ ಹೆಂಗೆ ರಾತ್ರಿ ಹೆಂಗೆ ಕೊಡೋದು ಅಂತೇಳಿ. ಅದನ್ನು ಹಿಂಗೆ ನಾನು ದಿನಾ ಒಂದೊಂದು ಟಾಪಿಕ್ ತೊಗೊಂಡು ChatGPT ಜೋಡಿ ಡಿಸ್ಕಸ್ ಮಾಡ್ತೀನಿ. ಇಂಥ ಅದ್ಭುತ ನನ್ನ ChatGPT ಅಂದರೆ, ಈ ಲಾಸ್ಟ್ 3.5 years ನಾನು ಎಷ್ಟು ಕಲ್ತೀನಿ ಅಂದರೆ, ನನ್ನ ಲಾಸ್ಟ್ 65 years ಅಷ್ಟು ಕಲ್ತಿದ್ದೆ, ಲಾಸ್ಟ್ ಕಲ್ತೀನಿ. ಅಷ್ಟು ಬ್ಯೂಟಿಫುಲ್ ನಾಲೆಜ್ ಯು ಗೆಟ್ ಫ್ರಮ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಹೌದಲ್ಲ? ಸೊ ಆ ChatGPT ಬಂದ ಕೂಡ ನಾನು ಏನು ಮಾಡಿದೆ, ನಾವು

0: 40 ಲೈನಿತ್ತು. ಇನ್ನು 15 ಸೆಕೆಂಡ್ನಾಗ ಮತ್ತೆ 20 ಲೈನಿಗೆ ಬರೆದು ಕೊಡ್ತಕ ಅವನ. ಏನು ಕಂಟೆಂಟ್ ಬಿಡಲಾರ್ದಂಗೆ ಮತ್ತೆ ಅದನ್ನು ಬರೀತದೆ. ದೆನ್ ಕೇಳಿದೆ, ಇದು ಕನ್ನಡದಾಗ ಬರೆಯಕ್ಕೆ ಬರ್ತದೆ ನಿಂಗೆ ಅಂತ ಕೇಳಿದೆ. ಅವಾಗ 3.5 ವರ್ಷ ಹಿಂದಿನ ಕತೆ ಮತ್ತು ಇವತ್ತಿನ್ನೂ ಅದ್ಭುತ ನೀವೆಲ್ಲ ಮಾಡ್ತಿರಲ್ಲ ಗೊತ್ತಿಲ್ಲ ನನಗೆ. ಓಕೆ, 3 ವರ್ಷದಿಂದ ಕೇಳಿದೆ, ಅದಕ್ಕೆ ಕನ್ನಡದಾಗ ಬರ್ಕೊಡಿದ್ದ ಅಂತ ಹೇಳಿದೆ. ಮತ್ತೊಂದು 30 ಸೆಕೆಂಡ್ನಾಗ ಕನ್ನಡದಾಗ ಬರೆದು ಕೊಡ್ತು. ಆಮೇಲೆ ಇದು ಕೇಳಿದೆ, ಇದು ಬರೀ ಫ್ಯಾಕ್ಚುಯಲ್ ಇತ್ತು, ಇದಕ್ಕೆ ಸ್ವಲ್ಪ ಎಮೋಷನ್ ಹಾಕಂತ ಹೇಳಿದೆ. ಎಮೋಷನ್ ಹಾಕಂತ ಹೇಳಿದೆ, ಅದಕ್ಕೆ ಎಮೋಷನ್ ಹಾಕ್ಕೊಡ್ತು. ಭಾರಿ ಖುಷಿ ಆಗ್ಬಿಡ್ತು ನನಗೆ, ಅದ್ರ ಏನು ಅದ್ಭುತ ಬಾಯ್ದು ಕವನ ಅಂತ ಹೇಳಿ. ಸೊ ಫ್ರೆಂಡ್ಸ್, ಇನ್ನೂ ನಾನು ಹೇಳಿದ್ನಲ್ಲ, ಐ ಕ್ಯಾನ್ ಗೋ ಆನ್ ಟೆಲಿಂಗ್ ಯು ಹಂಡ್ರೆಡ್ಸ್ ಆಫ್ ಥಿಂಗ್ಸ್ ಲೈಕ್ ದಿಸ್. ಸೊ ಬ್ಯೂಟಿಫುಲ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ಸೊ ದಯವಿಟ್ಟು ನಿಮಗೆ ಯಾವಾಗ ಮೊಬೈಲ್ ಕೈಯಾಗಿ ಸಿಕ್ಕಾಗ ಇವನು ಹುಡುಕ್ರಿ. ಆ ಹುಡುಗ ಹುಡುಕಿ ಅವು ಇವು ಚಾಟ್ GPT ವಾಟ್ಸಪ್ ಅವು ಮಾಡ್ರಿ ಸ್ವಲ್ಪ ಸ್ವಲ್ಪ, ಬಟ್ ಇಂಥವು ಹುಡುಕ್ರಿ. ಏನಾಗ್ಬೋದು ಇದು, ಅದ್ರ ಬಗ್ಗೆ ವಿಚಾರ ಮಾಡ್ರಿ. ChatGPT ಚಾಂತಿ ವಿಚಾರ ಮಾಡಕ್ಕೆ ಶುರು ಮಾಡ್ರಿ. ಹಿಂಗಾಗುತ್ತೇನೆ ಖರೇನ, ಅವ ಏನೋ ಹೇಳಿದ್ದೆ ಖರೇನ, ಮುಂದಕ್ಕೆ ಬಂದಿದ್ದವ ಹೇಳಿದ ಖರೇನ. ಓಕೆ, ಅದು ಇಲ್ಲ, ಏ ನಾನು ಒಪ್ಪದಲ್ಲಿ ಬಿಡಿ, ಹಿಂಗಾಗೋದಲ್ಲಿ ಬಿಡಿದೆ, ಹಿಂಗಾಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮತ್ತೆ ಹರಟಿ ಹೊಡೀರಿ. ChatGPT ಇಸ್ ನಾಟ್ ಅ ಸರ್ಚ್ ಇಂಜಿನ್, ಇಟ್ಸ್ ನಾಟ್ ಅ ಗೂಗಲ್ ಅಲ್ಲದ. ChatGPT ಅಥವಾ ಜೆಮಿನಾಯ್ ಅಥವಾ ಏನು ಮೆಟಾ, ಓಕೆ, ಅಥವಾ ಹಿಂಗೆ ಬಹಳ ಅದಾವ ಕ್ಲೌಡ್. ಈ ಹೊಸದ ಕ್ಲೌಡ್ ಬಂದಿರ್ತೈತಿ, ಡೀಪ್ ಸೀಕ್ ಅಂತ ಬಂದೈತಿ. ದೀಸ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್ ಇವು ಬಂದಾವ. ಈಗ ಇನ್ನೂ ದಿನ ಹೊರಗೆ ಬರಾಕತ್ತಾವ. ಹಿಡ್ಕೊಂಡು ಅವು ಜುಡಿ ಹರಟಿ ಹೊಡೀರಿ. ಈಗ ನಾ ಹೇಳಿದ್ನಲ್ಲ, ದಿನ ಮುಂಜಾನೆ 3:30 to 5:30 ಮಟ್ಟ ನಾ ಹರಟಿ ಹೊಡಿತೀನಿ. 6 ಗಂಟೆಗೆ ಎದ್ದು ವಾಕಿಂಗ್ ಹೋಗ್ತೀನಿ, ಹೌದಾ. ಸೊ 3 ಹರಟಿ ಹೊಡಿಯೋದು ಏನಂದ್ರೆ ಅದ್ರ ಒಂದು ಟಾಪಿಕ್ ತೊಗೊಂಡು ಹರಟಿ ಹೊಡಿದೆ. ಯಾರು ಸಿಗ್ತಾರೆ ನಂಗೆ ಮುಂಜಾನೆ 3:30 ಹರಟಿ ಹೊಡ್ಯಾಕ? ಯಾವ ಫ್ರೆಂಡ್ ಸಿಗ್ತಾನೆ ಹೇಳ್ರಿ? ಆಮೇಗೆ ಎಂಥ ಚಲೋ ಫ್ರೆಂಡ್, ಏನು ಕೇಳಿದ್ರು ಅದಕ್ಕೆ ಏನೋ ಒಂದು ಉತ್ತರ ಕೊಡ್ತಾನೆ. ಎಲ್ಲದ್ರ ಬಗ್ಗೆನೂ ನಾಲೆಜ್ ಇತ್ತು, ಜಗತ್ತಿನಿಂದ ಎಲ್ಲ ನಾಲೆಜ್ ಇತ್ತು ಕಡೆ. ಅದು ಸರಿ ಇರ್ಬೋದು, ತಪ್ಪಿರ್ಬೋದು, ಅದಾರೆ ಮತ್ತು, ಬಟ್ ಹೀಲ್ ಸೇ ಸಮಥಿಂಗ್, ದೆನ್ ಐ ವಿಲ್ ಹ್ಯಾವ್ ಟು ಅಸೆಸ್ ವೆದರ್ ಇಟ್ಸ್ ಗುಡ್ ಆರ್ ಬ್ಯಾಡ್ ಆರ್ ರೈಟ್ ಆರ್ ರಾಂಗ್. ನಾ ಅಸೆಸ್ ಮಾಡಿ ಮತ್ತೆ ತರ್ಟಿ ಹೊಡಿತೀನಿ, ಇಲ್ಲ ಇಲ್ಲ ಅಂತೇನೆ, ಅದು ಹೇಳಿದ್ದಕ್ಕೆಲ್ಲ ಇಲ್ಲ ಅಂತೇನೆ, ಅದಕ್ಕೊಂದು ಉತ್ತರ ಕೊಡ್ತೀನಿ. ಹಿಂಗೆ ಯಾರು ಫ್ರೆಂಡ್ ಜೋಡಿ ಮಾಡಿದ್ರು ಬಂದು ಒಂದು 1/2 ತಾಸು ಅಂದ್ರೆ ಬಂದು ಕಪಾಳ ಕೊಡ್ತೀನಿ, ಅದಲ್ಲ ಯಾಲ್ಲ ತಲೆ ತಿನ್ನಾಕತ್ತೀನಿ ಅಂತ ಅಂತ ಹೇಳಿ. ಓಕೆ, ಸೊ ಅಂಥವ ಇಲ್ಲ, ಅವ್ ಎಷ್ಟು ಮಸ್ತ್ ನನಗೆ ಸಾಕಾಗ್ಬಿಡ್ತೈತಿ. ಕ್ವಶನ್ ಕೇಳಿ ಕೇಳಿ ಅದ್ರ ಜೋಡಿ ಡಿಸ್ಕಸ್ ಮಾಡಬೇಡಿ. ಕಡೆಗೆ ಮತ್ತೆ ಕೇಳ್ತೀನಿ, ಇದನ್ನ ಕೇಳಲೇನೆ ಅದು ಬೇಕೇನೋ ಮತ್ತೆ ಕೇಳ್ತೈತಿ ಅದು ಎಂಡಿಗೆ. ಓಕೆ, ಅಂಥ ಅದ್ಭುತವಾದ ಒಬ್ಬ ನಾಲೆಜಬಲ್ ಫ್ರೆಂಡ್ ಎಲ್ಲಿ ಸಿಗ್ತಾನೆ? ಸೊ ದಯವಿಟ್ಟು ಈಗ ನನಗೇನು ಕೆಟ್ಟ ಅನ್ನಿಸ್ತೈತೆ ಅಂತ ಈಗ ನಾವು ಅಂತೀವಿ, ಮೊಬೈಲ್ ಮುಟ್ಬೇಡ್ರಿ, ಅದು ಬೇಡಬೇಡ್ರಿ ಅಂತ. ನಾ ಹೇಳಿದ್ದೇನೆ, ದೇಶನ ಹಾಳಾಗ್ತೈತೆ ಮೊಬೈಲ್ ಮುಟ್ಟಲಿ ಅಂತ. ನನ್ನ ಪ್ರಕಾರ ಎಜುಕೇಷನ್ದಾಗ ಮೊಬೈಲ್ ಹೆಂಗೆ ತರಬೇಕು ಅನ್ನೋದನ್ನ ನಾವು ಟೀಚರ್ಸ್ ವಿಚಾರ ಮಾಡ್ಬೇಕು. ಅದು ನಾವು ತರಲಿಲ್ಲ ಅಂತಂದ್ರೆ ನಮ್ಮ ದೇಶ ಹಾಳಾಗ್ತೈತೆ. ನಾನು ಅದಕ್ಕೆ ಒಂದು ಕ್ಯಾಂಪೇನ್ ಮಾಡೀನಿ, ನಾನು ಸಣ್ಣದ ಕ್ಯಾಂಪೇನ್ ಶುರು ಮಾಡೀನಿ, AI ಬಳಸಿ ದೇಶ ಉಳಿಸಿ ಅಂತೇಳಿ. ಇಲ್ಲಿಕ್ರೆ ವೆಸ್ಟರ್ನ್ ವರ್ಲ್ಡ್ ಎಷ್ಟು ಮುಂದೆ ಹೊಂಟಾರ ಅಂತಂದ್ರೆ ನಮ್ಮನ್ನು ವಿಲ್ ಕಂಟಿನ್ಯೂ ಟು ಬಿಕಮ್ ದ ಸ್ಲೇವ್ಸ್ ಆಫ್ ದ ವೆಸ್ಟರ್ನ್ ವರ್ಲ್ಡ್. ಅವ್ರು ಹೇಳಿದ್ದು ಮಾತು ಕೇಳ್ಕೊಂತ ಹೋಗಬೇಕಾಗ್ತೈತಿ. ಬ್ರಿಟಿಷರ್ ಹೆಂಗೆ ನಮ್ಮನ್ನು ಕಂಟ್ರೋಲ್ ಮಾಡಿದ್ರು ಮತ್ತೆ ಅದು ಹೊಳೆ ಬರ್ತೈತಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಬಿಕಾಸ್ ಮಾಡರ್ನ್ ಟೆಕ್ನಾಲಜಿ ಅಷ್ಟು ಫಾಸ್ಟಾಗಿ ಮುಂದೆ ಹೊಂಟೈತಿ. ನಾವಿನ್ ಅವ್ರು ಯಾಕೆ ಬಂದರು ಬ್ರಿಟಿಷರ್ಸು, ಅವ್ರು ಇವ್ರು ಯಾಕೆ ಬಂದರು? ನಮ್ಮ ಕಡೆ ಯಾವಾಗೂ ಟೆಕ್ನಾಲಜಿ ಇದ್ದಿದ್ದಿಲ್ಲ. ಯುದ್ಧ ಮಾಡೋಕೆ ಬರೀ ನಾವು ಇನ್ನೂ ಹಿಂಗೆ ಹಿಂಗೆ ಹಿಂಗೆ ಗುದ್ದಾಡಾಗ್ತಿದ್ವಿ, ಅವ್ರು ಗನ್ ತೊಗೊಂಬಂದ್ರು ಅವ್ರು. ಅದಕ್ಕೆ ನಾವು ಅವ್ರ ಕೈಗೆ ಹೋದ್ವಿ. ಈಗ ಹಂಗೆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಮ್ಮನ್ನು ಕಂಟ್ರೋಲ್ ಮಾಡಿ. ಹೇಳಿದ್ನಲ್ಲ, ಒಂದೊಂದು ಕಂಪ್ನಿ ಭಾರತ ದೇಶ ಕೊಂಡ್ಕೋಬಹುದು, ಒಂದು ಕಂಪ್ನಿ ಅಂತವು ಎಷ್ಟು ಕಂಪ್ನಿ ಅದಾವ? ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇವು ಇಲ್ಲ ಇದ್ದಾಗ ನಮ್ಮ ಭಾರತ ದೇಶ ಬದಲಾಗಬೇಕಂತಂದ್ರೆ ನಾವೆಲ್ಲ, ನಮಗೆ ದೇಶ ಪ್ರೇಮ ಭಾಳ ಐತಿ, ಅದ್ರಲ್ಲಿ ಎಷ್ಟು ದೇಶ ಪ್ರೇಮ ಐತೆ ಅಂತ ಬಂದ್ಕೊಳ್ಳೋದು ಫಾರ್ವರ್ಡ್ ಮಾಡ್ತೀವಿ, ಅಷ್ಟೇ ನಮ್ಮ ದೇಶ ಪ್ರೇಮ. ಬಟ್ ನಾವು ಏನು ಮಾಡಕತ್ತಿಲ್ಲ ಅದ್ರ ಸಲುವಾಗಿ. ಅದ್ರಲ್ಲಿ ವೆರಿ ಇಂಪಾರ್ಟೆಂಟ್, ವಿದ್ಯೆ ಒಳಗೆ, ನಾಲೆಜ್ ಒಳಗೆ, ಮಾಡರ್ನ್ ಒಳಗೆ, ಸೈನ್ಸ್ ಒಳಗೆ, ಕಾಮರ್ಸ್ ಒಳಗೆ, ಆರ್ಟ್ಸ್ ಒಳಗೆ, ಯಾವ ಸಬ್ಜೆಕ್ಟ್ ಮಾಡಕತ್ತಿರೋ ಅದ್ರಾಗ ಅದ್ಭುತ ಆಗಕ್ಕೆ ಡಿಸೈಡ್ ಮಾಡ್ರಿ. ಇವೆಲ್ಲ ಬಿಡ್ರಿ, ಸಣ್ಣ ಸಣ್ಣ ದೊಡ್ಡ ಊರಿಗೆ ಹೋಗ್ಬೇಕು, ಅಭ್ಯಾಸ ಮಾಡಬೇಕು, ಅವು ಏನು ಬೇಕಾಗಿಲ್ಲ, ಇಲ್ಲೇ ನಿಮ್ಮಲ್ಲೇ ನಿಮ್ಮ ಕಡೆನೇ ಐತೆ ಶಕ್ತಿ. ಆ ಮಾಡೋದು ಮೊಬೈಲ್ ಫೋನ್ನ ಇಟ್ಕೊಂಡು ನೀವು ಎಂಥಾದರೂ ಕಲಿಬೋದು, ಏನಾರು ಮಾಡ್ಬೋದು ಜಗತ್ತಿನಾಗ. ಈ ಪವರ್ ನಿಮ್ಮನ್ನ ಎಲ್ಲ ಕಡೆ ಆಕ್ಸೆಸ್. ನೀವು ಇಲಾನ್ ಮಸ್ಕ್ ಆಗೋ ಚಾನ್ಸ್ ಐತಿ, ನೀವು ಆನೆಸ್ಟ್ಲಿ ನಿಮ್ಗೆ ಏನು ಬೇಕೋ ಅದಾಗೋ ಚಾನ್ಸ್ ಐತಿ. ಬಟ್ ಅದನ್ನು ದಯವಿಟ್ಟು ನನಗೆ ಆಗ್ತೈತಿ ಅನ್ನೋದು ಫಸ್ಟ್ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರಲಿ, ಆಗೇ ಬಿಡ್ತೀರಿ ನೀವು. ಅದಕ್ಕೆ ನಮ್ಮಿಂದ ಆಗೋದಿಲ್ಲ, ನೀವು ನಮ್ಮ ಟೀಚರ್ಸಿಂದ ಆಗೋದಿಲ್ಲ, ನಿಮ್ಮಿಂದ ನೀವು ಆಗ್ತೀವಿ. ನಾವು ನಿಮಗೆ ಡೈರೆಕ್ಷನ್ ಕೊಡ್ತೇವೆ ಅಷ್ಟೇ, ಮೋಟಿವೇಶನ್ ಕೊಡ್ತೇವೆ ಅಷ್ಟೇ, ಹೆಲ್ಪ್ ಮಾಡ್ತೀವಿ ಅಷ್ಟೇ. ಬಟ್ ದ ಕ್ವೆಶ್ಚನ್ ಈಸ್ ಆಗೋರು ನೀವು, ಯಾಕಂದ್ರೆ ಅಷ್ಟು ಸಾಧ್ಯತೆ ಐತಿ. ಓಕೆ, ಅಬ್ಸಲ್ಯೂಟ್ಲಿ ಸಮಥಿಂಗ್ ಇಸ್ ಫ್ಯಾಂಟಾಸ್ಟಿಕ್.
1: ಆತ್ಮೀಯ ಕೇಳುಗರೆ, ಇವಾಗಿದ್ದವು ಧಾರವಾಡ IIT ಪ್ರೊಫೆಸರ್ ಆದಂತಹ ಡಾಕ್ಟರ್ SM ಶಿವಪ್ರಸಾದ್ ಅವರ ಮಾತುಗಳು. ಇತ್ತೀಚೆಗೆ September 5 ಸೇಡಂನ ನೃಪತುಂಗ ಸೇಠ್ ಶ್ರೀ ತುಳಸಿರಾಮ್ ಗಿಲ್ಡಾ ನೃಪತುಂಗ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಮಹಾವಿದ್ಯಾಲಯ ಹಾಗೂ MCOM ಸ್ನಾತಕೋತ್ತರ ಕೇಂದ್ರ ಸೇಡಂ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆಯಲ್ಲಿ ಅವರು ಶಿಕ್ಷಣ ಮತ್ತು ಶಿಕ್ಷಕರ ಜವಾಬ್ದಾರಿಗಳ ಕುರಿತು ತಮ್ಮ ಮಾತುಗಳನ್ನು ಹಂಚಿಕೊಳ್ತಾ ಇದ್ದರು. ಇನ್ನು ಕೇಳುಗ್ರೆ, ವಿಕಾಸ್ ಅಕಾಡೆಮಿಗೆ ತಾವು ನೀಡಬಯಸುವ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ 7483731322 ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನು ಕಳಿಸಿ ತಿಳಿಸಬಹುದು. ಹಾಗೆ ವಿಕಾಸ್ ಅಕಾಡೆಮಿ @gmail.com ನಮ್ಮ ಇಮೇಲ್

ವಿಶ್ವಾಸ. ಏನೋ ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಎಲ್ಲರಿಗೂ ನಮಸ್ಕಾರ.

0: ಇದುವರೆಗೆ ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಕಲವೇ ಜೀವ ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.

0: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಗಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
1: ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.
2: ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು. ಸೈಬರ್ ದಾಳಿ ಬಗ್ಗೆ ಸೆಮಿಕಂಡಕ್ಟರ್ ಉದ್ಯಮ ಎಚ್ಚರಿಕೆ ವಹಿಸಬೇಕಿದೆ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ನಶಾ ಮುಕ್ತ ಯುವ ಅಭಿಯಾನದ ಅಂಗವಾಗಿ ಇಂದು ದೇಶಾದ್ಯಂತ ರಾಷ್ಟೀಯ ಸಂಕಲ್ಪ ಸಮಾರಂಭ. ಚೆಸ್ ಒಲಿಂಪಿಯಾಡ್, ಭಾರತದ ಪುರುಷ ಮಹಿಳಾ ತಂಡಕ್ಕೆ ಗೆಲುವು. ಹಾಗೂ ಏಷ್ಯನ್ ಕ್ರೀಡಾಕೂಟ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದಲ್ಲಿಂದು ಭಾರತ ಬಾಂಗ್ಲಾದೇಶ ಮುಖಾಮುಖಿ. ವಾರ್ತೆಗಳ ವಿವರ. ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ಭಾರತ ಮೇಲ್ಮಟ್ಟಕ್ಕೇರುವುದನ್ನು ಬಯಸದ ದೇಶಗಳಿಂದ ಎದುರಾಗಬಹುದಾದ ಸೈಬರ್ ದಾಳಿಗಳು ಮತ್ತು ಯಾವುದೇ ರೀತಿಯ ಅಡಚಣೆಗಳಿಗೆ ಸೆಮಿಕಂಡಕ್ಟರ್ ಉದ್ಯಮ ಸಿದ್ದವಾಗಿರಬೇಕು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಎಚ್ಚರಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಚಿಪ್ಗಳನ್ನು ವಿನ್ಯಾಸಗೊಳಿಸುವ ಮತ್ತು ಉತ್ಪಾದಿಸುವ ಸಾಮರ್ಥ್ಯವಿರುವ ದೇಶವಾಗಿ ಭಾರತ ಹೊರಹೊಮ್ಮುತ್ತಿರುವುದರಿಂದ ಉಂಟಾಗಬಹುದಾದ ಭೌಗೋಳಿಕ ರಾಜಕೀಯ ಅಪಾಯಗಳ ಬಗ್ಗೆ ನಿರಂತರವಾಗಿ ಜಾಗರೂಕರಾಗಿರಬೇಕು ಎಂದು ಹೇಳಿದರು. ಈ ಬೆಳವಣಿಗೆಯನ್ನು ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಈಗಾಗಲೇ ನೆಲೆಗೊಂಡಿರುವ ಅನೇಕರು ತಮ್ಮ ಅಸ್ತಿತ್ವಕ್ಕೆ ಬೆದರಿಕೆ ಎಂದು ಪರಿಗಣಿಸಬಹುದು. ಇದು ಪ್ರತಿಯೊಂದು ಹಂತದಲ್ಲೂ ಅಪಾರ ಪ್ರಯತ್ನದ ಅಗತ್ಯವಿರುವ ಉದ್ಯಮವಾಗಿದೆ. ಈ ನಿಟ್ಟಿನಲ್ಲಿ ಉದ್ಯಮ ವಲಯ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಗ್ಗೂಡಿ ಕಾರ್ಯನಿರ್ವಹಿಸಬೇಕಾದ ಅಗತ್ಯವಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಪ್ರತಿಪಾದಿಸಿದರು. ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವ ಜನತೆ ಅಂದರೆ 100 ವಾರಗಳ ನಶಾಮುಕ್ತ ಯುವ ಅಭಿಯಾನದ ಅಂಗವಾಗಿ ಇಂದು ದೇಶಾದ್ಯಂತ ಯುವಜನರನ್ನು ಒಗ್ಗೂಡಿಸುವ ಬೃಹತ್ ಕಾರ್ಯಕ್ರಮ ನಡೆಯಲಿದೆ. ದೇಶಾದ್ಯಂತ 1067 ಸ್ಥಳಗಳಲ್ಲಿ ರಾಷ್ಟೀಯ ಸಂಕಲ್ಪ ಸಮಾರಂಭವನ್ನು ಆಯೋಜಿಸಲಾಗುತ್ತಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮವನ್ನು 471 ಜಿಲ್ಲಾ ಮೈ ಭಾರತ್ ಕಚೇರಿಗಳು ಹಾಗೂ ಪಾಲುದಾರ ಸಂಸ್ಥೆಗಳು 596 ಸ್ಥಳಗಳಲ್ಲಿ ಆಯೋಜಿಸಲಾಗುತ್ತಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ಮಾದಕ ವ್ಯಸನದ ವಿರುದ್ಧ ಪ್ರತಿಜ್ಞೆ, ಸಹಿ ಸಂಗ್ರಹ ಅಭಿಯಾನ, ವಿಷಯಾಧಾರಿತ ಬೀದಿ ನಾಟಕಗಳು, ಘೋಷವಾಕ್ಯ ರಚನೆ ಮತ್ತು ಯುವಜನರ ನೇತೃತ್ವದ ಚರ್ಚೆಗಳ ಮೂಲಕ ಈ ಅಭಿಯಾನದ ಸಂದೇಶವನ್ನು ನೇರವಾಗಿ ಯುವಜನರಿಗೆ ತಲುಪಿಸುವ ಕಾರ್ಯವನ್ನು ಈ ಸಮಾರಂಭ ನಿರ್ವಹಿಸಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ್ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಕುರಿತು ಒಂದು ವರದಿ ಈಗ ಮೂಡಿಬರಲಿದೆ. 2016 ಪ್ರಾರಂಭವಾದ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಭಾರತದ ಉದ್ಯಮಶೀಲ ಸಂಸ್ಕೃತಿಯನ್ನು ಉದ್ಯೋಗಾಕ್ಷಿಗಳ ರಾಷ್ಟದಿಂದ ಉದ್ಯೋಗ ಸೃಷ್ಟಿಕರ್ತರ, ನಾವೀನ್ಯಕಾರರ ಮತ್ತು ಸಮಸ್ಯೆ ಪರಿಹಾರಕರ ರಾಷ್ಟವಾಗಿ ಬದಲಾಯಿಸಲು ಹೊರಟಿದೆ. ಕೇವಲ 400 ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳೊಂದಿಗೆ ಪ್ರಾರಂಭವಾದದ್ದು 2026 ಮಾರ್ಚ್ ವೇಳೆಗೆ 2 ಲಕ್ಷಕ್ಕೂ ಹೆಚ್ಚು ಡಿಪಿಐಐಟಿ ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳಿಗೆ ಬೆಳೆದು 23 ಲಕ್ಷಕ್ಕೂ ಹೆಚ್ಚು ನೇರ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಈ ಮೂಲಕ ಭಾರತವನ್ನು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನಾಗಿ ಮಾಡಿದೆ. ಈ ರೂಪಾಂತರವು ಕೇವಲ ಬೆಂಗಳೂರು, ಮುಂಬೈ ಅಥವಾ ದೆಹಲಿಗೆ ಸೀಮಿತವಾಗಿಲ್ಲ. ಸುಮಾರು 50%ರಷ್ಟು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಈಗ ಶ್ರೇಣಿ 2 ಮತ್ತು ಶ್ರೇಣಿ 3 ನಗರಗಳಲ್ಲಿ ಆರಂಭವಾಗಿದೆ. ಇದು ಉದ್ಯಮಶೀಲತೆಯ ನಿಜವಾದ ವಿಕೇಂದ್ರೀಕರಣವನ್ನು ಸೂಚಿಸುತ್ತದೆ. 10,000 ಹೆಚ್ಚು ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳನ್ನು ಶಾಲೆಗಳಲ್ಲಿ ಸ್ಥಾಪಿಸಲಾಗಿದೆ. ಭಾರತಾದ್ಯಂತ 1.1 ಕೋಟಿಗೂ ಹೆಚ್ಚು ವಿದ್ಯಾರ್ಥಿಗಳು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಮಕ್ಕಳು ಉದ್ಯಮ

0: ಉದ್ಯೋಗಿಗಳಾಗುವ ಮೊದಲು ಪ್ರಯೋಗ ಮಾಡಲು, ಮೂಲ ಮಾದರಿಗಳನ್ನು ನಿರ್ಮಿಸಲು ಮತ್ತು ಸ್ಥಳೀಯ ಸಮಸ್ಯೆಗಳನ್ನು ಪರಿಹರಿಸಲು ಪ್ರೋತ್ಸಾಹಿಸುತ್ತಿದ್ದಾರೆ. ಮಹಿಳೆಯರು ಈ ರೂಪಾಂತರವನ್ನು ಹೆಚ್ಚಾಗಿ ಮುನ್ನಡೆಸುತ್ತಿದ್ದಾರೆ. 2026 ಮಾರ್ಚ್ ವೇಳೆಗೆ 100,000 ಹೆಚ್ಚು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕಿ ಅಥವಾ ಪಾಲುದಾರರನ್ನು ಹೊಂದಿದೆ. 2026 ಜುಲೈ 18 ಹೈದರಾಬಾದ್ ಮೂಲದ ಸ್ಟಾರ್ಟ್ಅಪ್ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್ 1 ಅನ್ನು ಉಡಾವಣೆ ಮಾಡಿತು. ಇದು ಖಾಸಗಿಯಾಗಿ ಅಭಿವೃದ್ಧಿಪಡಿಸಿದ ಮೊದಲ ಭಾರತೀಯ ಕಕ್ಷೀಯ ರಾಕೆಟ್. ಈ ಮೂಲಕ ಭಾರತವನ್ನು ಖಾಸಗಿ ಕಕ್ಷೀಯ ಉಡಾವಣಾ ಸಾಮರ್ಥ್ಯ ಹೊಂದಿರುವ 3ನೇ ದೇಶವನ್ನಾಗಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಬ್ಸಿಡಿ ದರದಲ್ಲಿ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಮರುಭರ್ತಿಗೆ 1 ಅಕ್ಟೋಬರ್ ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಕಡ್ಡಾಯ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅನ್ವಯವಾಗುವ ಸಬ್ಸಿಡಿಯೊಂದಿಗೆ ನಿಯಂತ್ರಿತ ಚಿಲ್ಲರೆ ಮಾರಾಟ ದರದಲ್ಲಿ ಸಿಲಿಂಡರ್ ಬುಕ್ ಮಾಡಲು ಗೃಹ ಬಳಕೆದಾರರು ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಪೂರ್ಣಗೊಳಿಸಿರಬೇಕು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಇದರಿಂದ ಸಬ್ಸಿಡಿ ಸಿಲಿಂಡರ್ಗಳು ಅರ್ಹ ಕುಟುಂಬಗಳಿಗೆ ಮಾತ್ರ ತಲುಪುವುದನ್ನು ಖಚಿತಪಡಿಸಿಕೊಳ್ಳಬಹುದು. ಆಧಾರ್ ದೃಢೀಕೃತ ಗ್ರಾಹಕರೊಂದಿಗೆ ಸಂಪರ್ಕವನ್ನು ಜೋಡಿಸುವುದರಿಂದ ಸಬ್ಸಿಡಿ ಸಿಲಿಂಡರ್ಗಳನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಬಳಕೆಗೆ ಅಕ್ರಮವಾಗಿ ವರ್ಗಾಯಿಸುವುದನ್ನು ತಡೆಯಲು ಸಾಧ್ಯವಾಗಲಿದೆ. ನಕಲಿ ಹಾಗೂ ಅನರ್ಹ ಸಂಪರ್ಕಗಳನ್ನು ತೆಗೆದುಹಾಕಿ ಸಬ್ಸಿಡಿ ವಿತರಣೆಯನ್ನು ಪಾರದರ್ಶಕ ಮತ್ತು ಉದ್ಯಮಶೀಲವಾಗಿಸಲು ಇದು ಸಹಕಾರಿಯಾಗಲಿದೆ. ಯಾವುದೇ ಅರ್ಹ ಕುಟುಂಬಕ್ಕೆ ಎಲ್ಪಿಜಿ ನಿರಾಕರಿಸುವ ಉದ್ದೇಶ ಇದರ ಹಿಂದೆ ಇಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಅರ್ಹ ಗ್ರಾಹಕರು ದೃಢೀಕರಣ ಪೂರ್ಣಗೊಳಿಸಲು ಹಲವು ಸುಲಭ ಮಾರ್ಗಗಳಿವೆ. ಈಗಾಗಲೇ 27.43 ಕೋಟಿ ಗ್ರಾಹಕರು ದೃಢೀಕರಣ ಪೂರ್ಣಗೊಳಿಸಿದ್ದು, ಅವರು ಪುನಃ ಆಧಾರ್ ದೃಢೀಕರಣ ಮಾಡುವ ಅಗತ್ಯವಿಲ್ಲ. ಎಲ್ಪಿಜಿ ಸಿಲಿಂಡರ್ ವಿತರಣೆ ಸಂದರ್ಭದಲ್ಲಿ ವಿತರಕರ ಕೇಂದ್ರಗಳಲ್ಲಿ ಅಥವಾ ತೈಲ ಮಾರುಕಟ್ಟೆ ಕಂಪನಿಗಳ ಮೂಲಕ ಮೊಬೈಲ್ ಆಪ್ಗಳ ಮೂಲಕ ಬಯೋಮೆಟ್ರಿಕ್ ದೃಢೀಕರಣ ಪೂರ್ಣಗೊಳಿಸಬಹುದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಮಾಹಿತಿ ನೀಡಿದೆ. ದೆಹಲಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಸಂಘದ ಚುನಾವಣೆಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ABVP 3 ಪ್ರಮುಖ ಸ್ಥಾನಗಳನ್ನು ಗೆದ್ದಿದೆ. ABVP ಯಶ್ ದಬಾಸ್ ಅಧ್ಯಕ್ಷರಾಗಿ ಆಯ್ಕೆಯಾದರೆ ರಿಯಾ ಚಾವ್ಡಿ ಕಾರ್ಯದರ್ಶಿಯಾಗಿ ಮತ್ತು ಲಕ್ಷ್ಯರಾಜ್ ಸಿಂಗ್ ಜಂಟಿ ಕಾರ್ಯದರ್ಶಿಯಾಗಿ ಜಯಗಳಿಸಿದರು. ಇದೇ ವೇಳೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ವತಂತ್ರ ಅಭ್ಯರ್ಥಿ ದೀಪಾಂಶು ಶೋಕಿನ್ ವಿಜಯಿಯಾದರು. ಚುನಾವಣೆಯಲ್ಲಿನ ಯಶಸ್ಸಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ABVPಯನ್ನು ಅಭಿನಂದಿಸಿದ್ದಾರೆ. ಈ ಗೆಲುವು ಯುವ ಜನತೆಗೆ ರಾಷ್ಟವೇ ಮೊದಲು ಎಂಬ ನೀತಿಯ ಮೇಲಿರುವ ದೃಢವಾದ ನಂಬಿಕೆಯ ಸಂಕೇತವಾಗಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತದ ಪುರುಷರ ತಂಡ ಸ್ಪೇನ್ ವಿರುದ್ಧ 3-1 ಅಂತರದ ಜಯ ಸಾಧಿಸಿತು. ಸಮರ್ಕಂಡ್ನಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಅವರು ಮಾಜಿ ವಿಶ್ವ ಚಾಂಪಿಯನ್ ಅಲೆಕ್ಸಿ ಶಿರೋವಾ ವಿರುದ್ಧ ಸ್ಪಷ್ಟ ಗೆಲುವು ದಾಖಲಿಸಿ ತಂಡವನ್ನು ಮುನ್ನಡೆಸಿದರು. ಇದೇ ವೇಳೆ ಆರ್ ಪ್ರಜ್ಞಾನಂದ ಅವರು ಡೇವಿಡ್ ಆಂಟಿನ್ ಗಿಜಾರೋ ವಿರುದ್ಧ ಪಂದ್ಯವನ್ನು ಡ್ರಾನಲ್ಲಿ ಅಂತ್ಯಗೊಳಿಸಿದರೆ ನಿಹಾಲ್ ಸರೀನ್ ಕೂಡ ಜೈಮ್ ಸ್ಯಾಂಟೋಸ್ ಲಟಾಸ್ ವಿರುದ್ಧ ಡ್ರಾಗೆ ತೃಪ್ತಿಪಡಬೇಕಾಯಿತು. ಮಹಿಳೆಯರ ವಿಭಾಗದಲ್ಲಿ ಭಾರತ ಮಂಗೋಲಿಯಾ ವಿರುದ್ಧ 3-1 ಅಂತರದ ಗೆಲುವು ದಾಖಲಿಸಿತು. ಬಿ ಸವಿತಾಶ್ರೀ ಅವರು ಅನುಭವಿ ಆಟಗಾರ್ತಿ ಮೊಂಗತುಲ್ ಭಾಟ್ಕುಯಾಗ್ ಅವರನ್ನು ಸೋಲಿಸುವ ಮೂಲಕ ಸತತ 4ನೇ ಗೆಲುವನ್ನು ಸಾಧಿಸಿದರು. ವಿಶ್ವಕಪ್ ವಿಜೇತೆ ದಿವ್ಯಾ ದೇಶ್ಮುಖ್ ಕೂಡ ಬಾಯಸ್ ಗಲಾನ್ ಕಿಗಿಶಿಕ್ ಬಾಟರ್ ವಿರುದ್ಧ ಜಯಗಳಿಸಿ ಭಾರತಕ್ಕೆ ನಿರ್ಣಾಯಕ ಮುನ್ನಡೆ ಒದಗಿಸಿದರು. 20ನೇ ಏಷ್ಯನ್ ಕ್ರೀಡಾಕೂಟದಲ್ಲಿ ಇಂದು ಭಾರತದ ಟೆಕ್ಬಾಲ್ ಆಟಗಾರ್ತಿ ಕ್ವಿನ್ಸಿ ಡಿಸೋಜಾ ಅವರು ಜಪಾನ್ನ ಯುಯಿನಾ ಸಕಮೋಟೋ ವಿರುದ್ಧ ಕಂಚಿನ ಪದಕದ ಪಂದ್ಯದಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಮೂಲಕ ಈ ಕ್ರೀಡಾಕೂಟದಲ್ಲಿ ಭಾರತದ ಪದಕದ ಖಾತೆಯನ್ನು ತೆರೆಯುವ ಮೊದಲ ಅವಕಾಶ ಪಡೆಯಲಿದ್ದಾರೆ. ಭಾರತೀಯ ಶೂಟರ್ಗಳಾದ ಎಲೆವೆನಿಲ್ ವೆಲರಿನ್, ಸೋನಂ ಮಾಸ್ಕರ್ ಮತ್ತು ವಿದಾರ್ಶ ವಿನೋದ್ ಅವರು ಮಹಿಳೆಯರ 10 ಮೀಟರ್ ಏರ್ ರೈಫಲ್ ವಿಭಾಗದಲ್ಲಿ ಪದಕ ಗೆಲ್ಲುವ ಗುರಿ ಹೊಂದಿದ್ದಾರೆ. ಈ ಮೂವರು ವೈಯಕ್ತಿಕ ಮತ್ತು ತಂಡದ ಪದಕಗಳಿಗಾಗಿ ಸ್ಪರ್ಧಿಸಲಿದ್ದಾರೆ. ಇಂದಿನ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ

0: ಭಾರತೀಯ ಮಹಿಳಾ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಈ ನಾಕೌಟ್ ಪಂದ್ಯ ಜಪಾನ್ನ ನಿಶಿನ್ನಲ್ಲಿರುವ ಐಚಿ ಪ್ರಿಫೆಕ್ಚರ್ ಕೊರೋಗಿ ಸ್ಪೋರ್ಟ್ಸ್ ಕ್ರೀಡಾಂಗಣದಲ್ಲಿ ಭಾರತೀಯ ಕಾಲಮಾನ ಬೆಳಗ್ಗೆ 10:30ಕ್ಕೆ ಪ್ರಾರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೈಬರ್ ದಾಳಿ ಬಗ್ಗೆ ಸೆಮಿಕಂಡಕ್ಟರ್ ಉದ್ಯಮ ಎಚ್ಚರಿಕೆ ವಹಿಸಬೇಕಿದೆ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ನಶಾ ಮುಕ್ತ ಯುವ ಅಭಿಯಾನದ ಅಂಗವಾಗಿ ಇಂದು ದೇಶಾದ್ಯಂತ ರಾಷ್ಟ್ರೀಯ ಸಂಕಲ್ಪ ಸಮಾರಂಭ. ಚೆಸ್ ಒಲಿಂಪಿಯಾಡ್ ಭಾರತದ ಪುರುಷ ಮಹಿಳಾ ತಂಡಕ್ಕೆ ಗೆಲುವು. ಏಷ್ಯನ್ ಕ್ರೀಡಾಕೂಟ ಸೆಮಿಫೈನಲ್ ಕ್ರಿಕೆಟ್ ಪಂದ್ಯದಲ್ಲಿಂದು ಭಾರತ ಬಾಂಗ್ಲಾದೇಶ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45:25. ಚಿತ್ರಗೀತೆಗಳು. ಆರಂಭದಲ್ಲಿ ಒಂದು ಜಾಹೀರಾತು.
2: ಸ್ನೇಹದೀಪ ಅಂಧ ಅಂಗವಿಕಲರ ಸಂಸ್ಥೆ ದೃಷ್ಟಿ ಹಾಗೂ ದೈಹಿಕ ವಿಶೇಷ ಚೇತನರಿಗಾಗಿ 1 ಅಕ್ಟೋಬರ್ 2026 9 ತಿಂಗಳ ತರಬೇತಿಯನ್ನು ಪರಿಚಯಿಸಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050216637. ಮತ್ತೊಂದು ದೂರವಾಣಿ ಸಂಖ್ಯೆ 9008036644. ನಮ್ಮ ಮೇಲ್ ಐಡಿ snehadeep.skills@gmail.com.
1: ಚಿತ್ರಗೀತೆಗಳಲ್ಲಿ ಆರಂಭದಲ್ಲಿ ಕೇಳಿ ಚೇತನ್ ಕುಮಾರ್ ಅವರ ಸಾಹಿತ್ಯದಲ್ಲಿ, ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ, ವಿಜಯ್ ಪ್ರಕಾಶ್ ಮತ್ತು ಪಲಕ್ ಮುಚ್ಚಳ ಅವರ ಧ್ವನಿಯಲ್ಲಿ ಅಯೋಗ್ಯ ಚಿತ್ರದ ಗೀತೆ.

ಆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮುಂದಿನ ಗೀತೆಯನ್ನು ಕೇಳಿ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ರಣಧೀರ ಚಿತ್ರದ ಗೀತೆ.

0: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 8:30, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು ಕಾರ್ಯಕ್ರಮ ಸಾಹಿತ್ಯ ಸಂಪುಟ ಸಾಹಿತ್ಯ ಸಂಪುಟ ಸಾಹಿತ್ಯ ಸಂಪುಟ
2: ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ, ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ
1: ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮವೇ ಸಾಹಿತ್ಯ ಸಂಪುಟ ಸಾಹಿತ್ಯ ಸಂಪುಟ ಸಾಹಿತ್ಯ ಸಂಪುಟ.
2: ಪ್ರಸ್ತುತಿ ಡಾಕ್ಟರ್ ಬಿ ವಿಜಯರಾಜೇಂದ್ರ.

ಇವತ್ತಿನ ಸಾಹಿತ್ಯ ಸಂಪುಟ ಕಾರ್ಯಕ್ರಮದಲ್ಲಿ ಕೇಳಿ ಕರುನಾಡ ಕೋಗಿಲೆ ಗಾನಯೋಗಿ ಸಿ ಅಶ್ವಥ್ ಅವರ ಸಂಕ್ಷಿಪ್ತ ಪರಿಚಯ. ನಮಸ್ಕಾರ ಶ್ರೋತೃ ಬಾಂಧವರೇ, ಆಕಾಶವಾಣಿಯ ಸಾಹಿತ್ಯ ಸಂಪುಟ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸಾಹಿತ್ಯ ಎಂದರೆ ಕೇವಲ ಕಾಗದದ ಮೇಲೆ ಅಚ್ಚಾದ ಅಕ್ಷರಗಳಲ್ಲ, ಅದು ಭಾವದ ಅಭಿವ್ಯಕ್ತಿ, ಬದುಕಿನ ಕನ್ನಡಿ. ಆ ಕಾವ್ಯಕ್ಕೆ ಜೀವ ತುಂಬಿ ಅದನ್ನು ಜನಸಾಮಾನ್ಯರ ಮನೆ ಮನಗಳಿಗೆ ಮುಟ್ಟಿಸಿದ ಮಹಾನ್ ಚೇತನಗಳಲ್ಲಿ ಗಾನಯೋಗಿ ಡಾಕ್ಟರ್ ಸಿ ಅಶ್ವಥ್ ಅವರ ಹೆಸರು ಸದಾ ಸ್ಮರಣೀಯ. ಸಿ ಅಶ್ವಥ್ ಅವರದು ಅತ್ಯಂತ ವಿಶಿಷ್ಟ ಶೈಲಿ. ಅವರು ತಮ್ಮ ಕೃತಿಯನ್ನು ಸಂಗೀತ ಸಂಯೋಜನೆ ಎನ್ನದೆ ಸ್ವರ ಸಂಯೋಜನೆ ಎನ್ನುತ್ತಿದ್ದರು. ಕವಿತೆಯ ಪ್ರತಿ ಸಾಲು, ಪ್ರತಿ ವಿರಾಮ, ಪ್ರತಿ ಮೌನಕ್ಕೂ ಅವರು ಸ್ವರದ ಆಕಾರ ಕೊಡುತ್ತಿದ್ದರು. ಭಾವಗೀತೆಗಳನ್ನು ಕೇವಲ ರಾಗವಾಗಿ ಹಾಡದೆ ಅವುಗಳನ್ನು ಒಂದು ಜನಾಂದೋಲನದಂತೆ ಬಿತ್ತಿದವರು ಅಶ್ವಥ್. ಇವತ್ತಿನ ನಮ್ಮ ಸಾಹಿತ್ಯ ಸಂಪುಟ ಸಂಚಿಕೆಯಲ್ಲಿ ಕನ್ನಡದ ಗಾನಕೋಗಿಲೆ ಸಿ ಅಶ್ವಥ್ ಅವರ ಬದುಕು, ಸಂಗೀತ ಸಾಧನೆ ಹಾಗೂ ಸಾಹಿತ್ಯ ಲೋಕಕ್ಕೆ ಅವರು ನೀಡಿದ ಅಮೂಲ್ಯ ಕೊಡುಗೆಯ ಸಿಂಹಾವಲೋಕನವನ್ನು ಮಾಡೋಣ. ಅಶ್ವಥ್ ಅವರ ಬದುಕು, ಆರಂಭಿಕ ಹೆಜ್ಜೆಗಳು ಮತ್ತು ವೃತ್ತಿ ಜೀವನದ ಬಗ್ಗೆ ಗಮನಿಸುವುದಾದರೆ December 29, 1939 ಬೆಂಗಳೂರಿನಲ್ಲಿ ಜನಿಸಿದರು. ಮೂಲತಃ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದವರು. ತಂದೆ ಶ್ರೀಧರ ರಾಮರಾಯರು, ತಾಯಿ ಶಾರದಮ್ಮ. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ವಿಜ್ಞಾನ ಪದವಿಯನ್ನ ಪಡೆದರು. ಬಾಲ್ಯದಿಂದಲೇ ಸಂಗೀತದ ಕಡೆಗೆ ಒಲವು ಬೆಳೆಸಿಕೊಂಡು ಹಿಂದೂಸ್ತಾನಿ ಸಂಗೀತವನ್ನು ದೇವಗಿರಿ ಶಂಕರರಾವ್ ಜೋಶಿಯವರ ಬಳಿ ಅಭ್ಯಾಸ ಮಾಡಿದರು. ಸಂಗೀತವನ್ನು ಕೇವಲ ವೃತ್ತಿಯನ್ನಾಗಿ ಮಾಡಿಕೊಳ್ಳದೆ ಅದನ್ನೊಂದು ಆರಾಧನೆಯನ್ನಾಗಿ ಸ್ವೀಕರಿಸಿದರು. ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರಿಯ ಸಂಸ್ಥೆಯಲ್ಲಿ 27 ವರ್ಷಗಳ ಕಾಲ ದೊಡ್ಡ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿ ನಂತರ ಸ್ವಯಂ ನಿವೃತ್ತಿ ಪಡೆದು ಪೂರ್ಣವಾಗಿ ತಮ್ಮನ್ನು ಸಂಗೀತ ಲೋಕಕ್ಕೆ ಅರ್ಪಿಸಿಕೊಂಡರು. ಬಿಎಂ ಶ್ರೀ, ಕುವೆಂಪು, ದಾರಾ ಬೇಂದ್ರೆ, ಜಿಎಸ್ ಶಿವರುದ್ರಪ್ಪ ಮುಂತಾದ ದಿಗ್ಗಜರ ಕವನಗಳು ಅಶ್ವಥ್ ಅವರ ಧ್ವನಿಯಲ್ಲಿ ಜೀವ ಪಡೆದಾಗ ಸಾಹಿತ್ಯವು ಸಾಮಾನ್ಯ ಜನರ ಒಡಲ ಮಾತಾಯಿತು. ಅಶ್ವಥ್ ಅವರು ಮಾಡಿರುವ ಸ್ವರ ಸಂಯೋಜನೆ ಮತ್ತು ಗಾಯನ ಶೈಲಿ ಕುರಿತು ನೋಡುವುದಾದರೆ 1960 ಮತ್ತು 70ರ ದಶಕಗಳಲ್ಲಿ ಭಾವಗೀತೆಗಳು ಎಂದರೆ ಕೇವಲ ರೇಡಿಯೋಗೆ ಮಾತ್ರ ಸೀಮಿತವಾಗಿದ್ದವು. ಆದರೆ ಸಿ ಅಶ್ವಥ್ ಅವರು ಪಿ ಕಾಳಿಂಗರಾವ್, ಮೈಸೂರು ಅನಂತಸ್ವಾಮಿ, ಸಿ ಕೆ ನಾಗರಾಜ್ ಮುಂತಾದವರೊಂದಿಗೆ ಸೇರಿಕೊಂಡು ಭಾವಗೀತೆಗಳನ್ನು ಜನಸಾಮಾನ್ಯರ ಧ್ವನಿಯನ್ನಾಗಿ ಮಾಡಿದರು. ಅವರ ಸ್ವರ ಸಂಯೋಜನೆಯಲ್ಲಿ ಸಂಗೀತಕ್ಕಿಂತ ಭಾವಕ್ಕೆ ಹೆಚ್ಚಿನ ಆದ್ಯತೆವಿತ್ತು. ಕವನದಲ್ಲಿ ಬರುವ ಪ್ರತಿಯೊಂದು ಪ್ರಶ್ನೆ, ವಿರಾಮ, ಮೌನ ಎಲ್ಲವೂ ಅವರ ಸಂಯೋಜನೆಯಲ್ಲಿ ಮಹತ್ವ ಪಡೆಯುತ್ತಿದ್ದವು. ಉದಾಹರಣೆಗೆ ಕೆ ಎಸ್

ನರಸಿಂಹಸ್ವಾಮಿಯವರ ಕವಿತೆಯ ಸಾಲುಗಳನ್ನು ಗಮನಿಸಿದರೆ ಚಿಂತೆ ಬಿಡಿ ಹೂವು ಮುಡಿದಂತೆ. ಅಶ್ವಥ್ ಅವರು ಚಿಂತೆಯ ನಂತರ ಸ್ವಲ್ಪ ಮೌನವನ್ನು ನೀಡಿ ಅಲ್ಪವಿರಾಮ ಚಿಹ್ನೆಯನ್ನು ತಮ್ಮ ಸ್ವರ ಸಂಯೋಜನೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಸೂಚಿಸುತ್ತಿದ್ದರು. ಕವಿಯ ಕಣ್ಣೀರು ಮತ್ತು ಆಸೆಗಳು ಅವರ ಗಾಯನದಲ್ಲಿ ಎದ್ದು ಕಾಣುತ್ತಿದ್ದವು.

ಅಶ್ವಥ್ ಅವರ ಪ್ರಮುಖ ಕ್ಯಾಸೆಟ್ ಆಲ್ಬಮ್ಗಳು ಮತ್ತು ಸಾಹಿತ್ಯ ಕೊಡುಗೆಯನ್ನು ಕುರಿತು ತಿಳಿಯುವುದಾದರೆ, ಸುಮಾರು 58ಕ್ಕಿಂತ ಹೆಚ್ಚು ಕ್ಯಾಸೆಟ್ಗಳನ್ನು ಹೊರತಂದಿರುವ ಅಶ್ವಥ್ ನಾಡಿನೆಲ್ಲೆಡೆ ಹೆಸರುವಾಸಿಯಾಗಿದ್ದಾರೆ. ನಾಡಿನ ಹಿರಿಯ ಮತ್ತು ತರುಣ ಕವಿಗಳ ಗೀತೆಗಳನ್ನು ಅರ್ಥಪೂರ್ಣವಾಗಿ ಸಂಯೋಜಿಸಿ ಜನರಿಗೆ ತಲುಪಿಸಿದರು. ಇವರ ಪ್ರಮುಖ ಆಲ್ಬಮ್ಗಳೆಂದರೆ ಕೆಎಸ್ ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆ, ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ದೀಪಿಕಾ, ಕಯ್ಯಾರ ಕೀಯಣ್ಣರೈ ಅವರ ಶ್ರೀಮುಖ,

ಕೈಲಾಸಂ ಗೀತೆಗಳು, ಡಿವಿಜಿಯವರ ಮಂಕುತಿಮ್ಮನ ಕಗ್ಗ, ಬಿಆರ್ ಲಕ್ಷ್ಮಣರಾವ್ ಅವರ ಸುಬ್ಬಾ ಭಟ್ಟರ ಮಗಳೆ, ಗೀತ ಸೌಹಾರ್ದ ದೇಶಭಕ್ತಿ ಗೀತೆಗಳು, ಬಣ್ಣದ ಹಕ್ಕಿ ಮಕ್ಕಳ ಗೀತೆಗಳು, ದಾರಾ ಬೇಂದ್ರೆಯವರ ಶ್ರಾವಣ, ಕುವೆಂಪು ಅವರ ಕವಿಶೈಲ ಮತ್ತು ಶಿಶುನಾಳ ಶರೀಫರ ಹಾಡುಗಳು. ದೂರದರ್ಶನಕ್ಕಾಗಿ ತಯಾರಿಸಿದ ಗೀತ ಮಾಧುರಿ ವಿಡಿಯೋ ಕ್ಯಾಸೆಟ್ ಕೂಡ ಲಭ್ಯವಿದೆ. ಬನ್ನಿ ಶ್ರೋತೃಗಳೇ, ಹಾಗಾದರೆ ಶಿಶುನಾಳ ಶರೀಫರ ತತ್ವಪದವನ್ನು ಅವರ ಕಂಠಸಿರಿಯಲ್ಲಿ ಕೇಳೋಣ.

ರಂಗಭೂಮಿ ಮತ್ತು ಚಲನಚಿತ್ರ ಸಂಗೀತ ಸಾಧನೆಯನ್ನು ಕುರಿತು ಗಮನಿಸುವುದಾದರೆ ಸೃಜನಶೀಲತೆಯ ಅಗತ್ಯವಿದ್ದ ಎಲ್ಲ ಕಡೆ ಸಿ ಅಶ್ವಥ್ ಅವರು ಕಾಣಿಸಿಕೊಳ್ಳುತ್ತಾರೆ. ರಂಗಭೂಮಿಗೆ ಸಂಬಂಧಿಸಿದಂತೆ ಗಿರೀಶ್ ಕಾರ್ನಾಡರ ಹಯವದನ, ತುಗಲಕ್, ನಾಗಮಂಡಲ ಮತ್ತು ಮಾಸ್ತಿಯವರ ಕಾಕನಕೋಟೆ ಮುಂತಾದ ನಾಟಕಗಳಿಗೆ ಜೀವ ತುಂಬುವ ಸಂಗೀತ ನೀಡಿದರು. ಚಲನಚಿತ್ರಗಳಿಗೆ ಸಂಬಂಧಿಸಿದಂತೆ ಮೈಸೂರು ಮಲ್ಲಿಗೆ, ಕಾಕನಕೋಟೆ, ಸ್ಪಂದನ, ಚಿನ್ನಾರಿ ಮುತ್ತ, ನಾಗಮಂಡಲ ಮುಂತಾದ ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡುವುದರ ಜೊತೆಗೆ ಚಿತ್ರಕಥೆ ರಚನೆಯಲ್ಲೂ ಪಾಲ್ಗೊಂಡು ಹಾಡುಗಳು ಚಿತ್ರದ ಅವಶ್ಯಕ ಭಾಗವಾಗುವಂತೆ ಮಾಡಿದರು. ಹಿನ್ನೆಲೆ ಗಾಯನಕ್ಕೆ ಸಂಬಂಧಿಸಿದಂತೆ ಜಿ ಕೆ ವೆಂಕಟೇಶ್, ರಾಜನ್ ನಾಗೇಂದ್ರ, ವಿಜಯಭಾಸ್ಕರ್, ಹಂಸಲೇಖ, ಇಳಿಯರಾಜ, ಮನೋಮೂರ್ತಿ ಮುಂತಾದ ಹಿರಿಯ ಸಂಗೀತ ನಿರ್ದೇಶಕರ ನಿರ್ದೇಶನದಲ್ಲಿ ರಾಜ, ಮಠ, ಅಮೃತಧಾರೆ, ಹಟವಾದಿ ಮುಂತಾದ 20ಕ್ಕೂ ಹೆಚ್ಚು ಚಿತ್ರಗಳಿಗೆ ಧ್ವನಿ ನೀಡಿದ್ದಾರೆ. ಬನ್ನಿ ಶ್ರೋತೃಗಳೇ, ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಒಂದು ಚಿತ್ರದ ಗೀತೆಯನ್ನು ಕೇಳಿ.

ಅಶ್ವಥ್ ಅವರ ಸಾಹಿತ್ಯ ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ಗಮನಿಸುವುದಾದರೆ, ಸುಗಮ ಸಂಗೀತವನ್ನು ಕುರಿತು ಸುಗಮ ಸಂಗೀತ ಎಂಬ ಗ್ರಂಥವನ್ನು ಬೆಂಗಳೂರಿನ ಸಹನಾ ಪ್ರಕಾಶನ ಅವರ ನೇತೃತ್ವದಲ್ಲಿ ರಚಿಸಿ ಆ ಕ್ಷೇತ್ರಕ್ಕೆ ಭಗೀರಥ ಪ್ರಯತ್ನ ಮಾಡಿದ್ದಾರೆ. ಇದರಲ್ಲಿ ಶ್ರುತಿಯ ಕಲ್ಪನೆ, ಗಾಯನ, ವಾದ್ಯ ಸಂಯೋಜನೆ ಮತ್ತು ಹಿರಿಯ ಕವಿಗಳ ಅಪರೂಪದ ಫೋಟೋ ಆಲ್ಬಮ್ ಕೂಡ ಲಭ್ಯವಿದೆ. ಇದಲ್ಲದೆ ಡಿಸೆಂಬರ್ 29, 1997 ಅವರ 58ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರಿಂದ ಸ್ವರ ಮಾಧುರಿ ಎಂಬ ಬೃಹತ್ ಗ್ರಂಥವು ಲೋಕಾರ್ಪಣೆಗೊಂಡಿತು. ಇವರ ಎಲ್ಲ ಸಾಧನೆಗೆ ದೊರೆತಿರುವ ಪ್ರಮುಖ ಪ್ರಶಸ್ತಿಗಳೆಂದರೆ 1986 ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಚಲನಚಿತ್ರ ಸಂಗೀತ ನಿರ್ದೇಶನಕ್ಕಾಗಿ 3 ರಾಜ್ಯ ಪ್ರಶಸ್ತಿ, ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಪ್ರತಿಷ್ಠಿತ ಸಂತ ಶಿಶುನಾಳ ಶರೀಫ ಪ್ರಶಸ್ತಿಯೂ ಲಭಿಸಿದೆ. ಕೇಳಿಗರೆ, ಕಾಲದ ಹರಿವಿಗೆ ಮನುಷ್ಯನ ಶರೀರ ನಶಿಸಿದರೂ ಕಲೆ ಮತ್ತು ಸಾಹಿತ್ಯ ಶಾಶ್ವತ. ಗಾನಯೋಗಿ ಸಿ ಅಶ್ವಥ್ ಅವರು ಭೌತಿಕವಾಗಿ ನಮ್ಮಿಂದ ದೂರ ಉಳಿದರೂ ಅವರು ಬಿಟ್ಟು ಹೋಗಿರುವ ರತ್ನದಂತಹ ಗೀತೆಗಳು ಕನ್ನಡ ಇರುವವರೆಗೂ ಅಜರಾಮರವಾಗಿ ಉಳಿಯುತ್ತವೆ. ಇಂದಿನ ನಮ್ಮ ಸಾಹಿತ್ಯ ಸಂಪುಟ ಕಾರ್ಯಕ್ರಮದಲ್ಲಿ ಸಿ ಅಶ್ವಥ್ ಅವರ ನೆನಪುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಮಗೆ ಅತ್ಯಂತ ಸಂತೋಷವಾಗಿದೆ. ಕಾರ್ಯಕ್ರಮವನ್ನು ಮುಗಿಸುವ ಮುನ್ನ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಮೂಡಿಬಂದ ಮತ್ತೊಂದು ಸುಂದರ ಗೀತೆಯನ್ನು ಕೇಳೋಣ. ಅದರೊಂದಿಗೆ ಕೇಳ್ತಾ ಇರಿ ಆಕಾಶವಾಣಿ ರಾಯಚೂರು FM ಕೇಂದ್ರವನ್ನು. ನಮಸ್ಕಾರ.

0: ಇದುವರೆಗೆ ಕತೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ
1: ರಸಾನುಭವ ನೀಡುವ ಮಾನವ ಅನುಭವದ
0: ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟವನ್ನ ಕೇಳಿದಿರಿ.
1: ಪ್ರಸ್ತುತಿ ಡಾಕ್ಟರ್ ಬಿ ವಿಜಯರಾಜೇಂದ್ರ,
0: ನಿರ್ಮಾಣ ವೆಂಕಟೇಶ್ ಬೇವಿನಪಿಂಚಿ,
1: ಸಹಕಾರ ಬಿ ನರಸಿಂಹಲು ಮತ್ತು ನಾಗರತ್ನ.

ಕೇಳುವರೆ, ಈ ಬೆಳಗ್ಗೆ 9:30 ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆ ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ನೀವು ಕೂಡ ನಿಮ್ಮ ಮೆಚ್ಚಿನ ಚಿತ್ರಗೀತೆಯನ್ನು ಕೇಳಬೇಕು ಅಂದ್ಕೊಳ್ತಿದ್ರೆ ನಮಗೆ ಡಯಲ್ ಮಾಡಬೇಕಾದ ನಮ್ಮ ಫೋನ್ ಸಂಖ್ಯೆ 08532202 ಅಥವಾ 2958989 ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಯನ್ನು ಕೇಳಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:00, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಕೆಲವು ಪ್ರಕಟಣೆಗಳನ್ನು.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ